ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದೇ ಜೂನ್ 28 ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು ಮತ್ತು ವಿಶೇಷ ಪಲ್ಸ್ ಪೋಲಿಯೋ ಬೂತ್ಗಳಲ್ಲಿ ಈ ಭಾನುವಾರ ಲಸಿಕೆ ಹಾಕಿಸಲು ಮರೆಯಬೇಡಿ. ಜನಹಿತಕ್ಕಾಗಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಂದ ಈ ಪ್ರಕಟಣೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾಬ್, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.

ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM, ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನ ಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ನಮಸ್ಕಾರ. ನಾನು ಡಾಕ್ಟರ್ ಶಶಿಕಿರಣ್, SDM ನ್ಯಾಚುರೋಪತಿ ಅಂಡ್ ಯೋಗಿಕ್ ವಿಜ್ಞಾನಗಳ ಮಹಾಸಂಸ್ಥೆ ಉಜಿರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರಾಧ್ಯಾಪಕ ಮತ್ತು ಶಾಂತಿವನ ಆಸ್ಪತ್ರೆಯಲ್ಲಿ ಸ್ಥಾನಿಕ ವೈದ್ಯಾಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾನು ಹಿರಿಯ ನಾಗರಿಕರು ಮಾಡಬಹುದಾದಂತಹ ಆಸನಗಳು ಹಾಗೂ ಪ್ರಾಣಾಯಾಮಗಳ ಬಗ್ಗೆ ಮಾತನಾಡುತ್ತೇನೆ. ಮಲಗಿ ಮಾಡುವಂತದ್ದು ಅಂದರೆ ನೀವು ಮುಖವನ್ನ ಮೇಲ್ಭಾಗಕ್ಕೆ ಇಟ್ಟು ಆಗಸವನ್ನ ನೋಡ್ತಾ ಮಲಗಿ ಮಾಡುವಂತಹ ಆಸನಗಳಲ್ಲಿ ಉತ್ತಿತ ಪಾದಾಸನ ಅಥವಾ ಒಂದೇ ಕಾಲಿನಲ್ಲಿ ಮಾಡ್ತಕ್ಕಂಥ ಪವನ ಮುಕ್ತಾಸನವನ್ನು ಮಾಡಬಹುದು, ಅಥವಾ ಎರಡೂ ಕಾಲಿನಲ್ಲೂ ಮಾಡ್ತಕ್ಕಂಥ ಪವನ ಮುಕ್ತಾಸನವನ್ನು ಮಾಡಬಹುದು, ನೌಕಾಸನವನ್ನು ಮಾಡಬಹುದು. ನಿಮ್ಮ ಬಾಡಿಗೆ ಅನುಗುಣವಾಗಿ, ನಿಮ್ಮ ಚಲನ ಶ್ರೇಣಿಗೆ ಅನುಗುಣವಾಗಿ ಇದನ್ನು ಮಾಡ್ತಕ್ಕಂಥದ್ದು. ಅದೇ ಹೊಟ್ಟೆಯ ಮೇಲೆ ಮಲಗಿ ಮಾಡುವುದಂತಾದರೆ ಭುಜಂಗಾಸನವನ್ನು ಮಾಡಬಹುದು, ಇಲ್ಲೂ ನೀವು ನೌಕಾಸನವನ್ನು ಅಭ್ಯಾಸ ಮಾಡಬಹುದು. ಅದೇ ರೀತಿ ಕುಳಿತು ಮಾಡುವಂಥ ಆಸನಗಳಾದರೆ ಒಂದು ದಿಂಬಿನ ಸಹಾಯವನ್ನು ತಗೊಂಡು ವಜ್ರಾಸನವನ್ನು ಮಾಡಬಹುದು, ಬಾಲಾಸನವನ್ನು ಮಾಡಬಹುದು, ವಕ್ರಾಸನವನ್ನು ಮಾಡಬಹುದು, ಭದ್ರಾಸನ, ವೀರಾಸನ, ಅರ್ಧ ಪದ್ಮಾಸನವನ್ನು ಕೂಡ ಮಾಡಬಹುದು. ಬಟ್ ಇವೆಲ್ಲವೂ ಹೇಗೆ ಅಂತಂದರೆ ನೀವು ಪ್ರತಿದಿನ ಅಭ್ಯಾಸ ಮಾಡ್ತಾ ಇದ್ರೆ, ಇದು ಅಂದರೆ ತಿಂಗಳಲ್ಲಿ ಅಟ್ಲೀಸ್ಟ್ 30 ದಿನಗಳಲ್ಲಿ ನಾವು ಒಂದು 25 ದಿನ ಇದನ್ನು ಅಭ್ಯಾಸ ಮಾಡ್ತಾ ಇದ್ರೆ ನಮಗೆ ಈ ಫ್ಲೆಕ್ಸಿಬಿಲಿಟಿ, ಏನೀ ಜಾಯಿಂಟ್ಸಿನ ಫ್ಲೆಕ್ಸಿಬಿಲಿಟಿ, ಮಸಲ್ಸಿನ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ಅದಕ್ಕನುಸಾರವಾಗಿ ನಾವು ಈ ಕುಳಿತು ಮಾಡುವ ಆಸನಗಳನ್ನು ಈಸಿಯಾಗಿ ಮಾಡ್ಬೋದು. ಕಾಂಪ್ಲಿಕೇಟ್ ಅಂದರೆ ನಿಮಗೆ ಕಷ್ಟ ಆಗುತ್ತೆ ಅನ್ನುವಂಥ ಲೆವೆಲ್ ಬಂದಾಗ ಆದಷ್ಟು ನೀವು ಎಲ್ಲಿರ್ತೀರಿ ಅಲ್ಲೇ ಮೇಂಟೈನ್ ಮಾಡಿ ಸಹಜವಾದ ಉಸಿರಾಟವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದೇ ರೀತಿ ನಾವು ಈಗ ಪ್ರಾಣಮಯ ಲೆವೆಲಿಗೆ ಬರ್ತೀರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಪ್ರಾಣಾಯಾಮಗಳನ್ನು ನಾವು ಮಾಡ್ಬೋದು. ಈಗ ಪ್ರಾಣಾಯಾಮ ಮಾಡುವ ಮುಂಚೆ ಸಹಜವಾದಂಥ ಉಸಿರಾಟ, ನೀವು ಒಂದು ಭಂಗಿಯಲ್ಲಿ ಕೂತು ನಿಮ್ಮ ಬೆನ್ನನ್ನು ಕುತ್ತಿಗೆಯನ್ನು ನೇರವಾಗಿಟ್ಟು ಇಡ್ಲಿಕ್ಕಾಗಲಿಲ್ಲ ಅಂತಂದರೆ ಒಂದು ಚೇರಿನ ಸಹಾಯದಲ್ಲಿ ಅಥವಾ ಗೋಡೆಗೆ ನೀವು ಸಹಾಯವನ್ನು ತಗೊಂಡು ಕೂತು ಸಿಂಪಲ್ ಪ್ರಾಣಾಯಾಮವನ್ನು ಮಾಡ್ತಕ್ಕಂಥದ್ದು. ಹೇಗಪ್ಪ ಅಂತಂದರೆ ನೀವು ನೋಡಿ, ನೀವು ಕೇಳಿರ್ತೀರ ಈ ಆಮೆ ಏನು ಟಾರ್ಟಾಯಿಸ್ ಅಂತ ಹೇಳ್ತೇವೆ, ಅದು ಪ್ರತಿ ನಿಮಿಷಕ್ಕೆ 4-5 ಅದರ ಉಸಿರಾಟದ ಕ್ರಿಯೆ. ಅಂದರೆ ಅದು 5 ಬಾರಿ ಉಸಿರನ್ನು ತಗೊಳ್ತದೆ, 5 ಬಾರಿ ಹೊರಾಗ್ತದೆ. ಒಂದು ಸೈಕಲ್ಲಿಗೆ ಅದು 10-13-14 ಸೆಕೆಂಡ್ಸನ್ನು ತಗೊಳ್ತದೆ ಅಷ್ಟೇ. ಆ ರೀತಿಯಾದಂಥ ಬ್ರೀತಿಂಗನ್ನು ನಾವು ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ನಾರ್ಮಲಿ ಒಬ್ಬ ವ್ಯಕ್ತಿ ಎಷ್ಟು ತಗೋತಾನೆ ಅಂತಂದರೆ 16-18 ಬ್ರೀತಿಂಗ್ಗಳನ್ನು ತಗೋತಾನೆ ಒಂದು ನಿಮಿಷಕ್ಕೆ. ನಾವು ಅಲ್ಲಿ ನೀವು ಕೂತು, ಇಲ್ಲಿ ನಾನು ಹೇಳಿದೆ ಸಹಜವಾದಂಥ ಉಸಿರಾಟ, ನೀವು ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಕೂತು ಆದಷ್ಟು ಒಂದು 5 ಸೆಕೆಂಡ್ ಉಸಿರಾಟವನ್ನು ತಗೊಳ್ಳಿಕ್ಕೆ 5 ಸೆಕೆಂಡು, ಬಿಡ್ಲಿಕ್ಕೆ 5 ಸೆಕೆಂಡು, 10 ಸೆಕೆಂಡಿಗೆ ಒಂದು ಸೈಕಲ್ ಆಗ್ತದೆ. ಅದೇ ರೀತಿ 1 ನಿಮಿಷಕ್ಕೆ 6 ಸೈಕಲ್. ಅದು ಇದು ನಮ್ಮ ದೇಹದಲ್ಲಿ ಈ ಆಕ್ಸಿಜನ್ ಎಕ್ಸ್ಚೇಂಜ್ ಅನ್ನು ಆಗ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನ್ನು ಎಲಿಮಿನೇಷನ್ ಮಾಡಲಿಕ್ಕೆ ಎಲ್ಲ ಕೂಡ ಸಹಕಾರಿಯಾಗ್ತದೆ. ಪ್ರತಿ ಜೀವಕೋಶಗಳಿಗೂ ಒಳ್ಳೆಯ ಆಕ್ಸಿಜನ್ ಅನ್ನು ನೀಡಿ ಅದರ ಒಂದು ಕಾರ್ಯಚಟುವಟಿಕೆಗಳನ್ನು ಚೈತನ್ಯಗೊಳಿಸ್ತದೆ. ಪ್ರಾಣಾಯಾಮಗಳಲ್ಲಿ ಯಾವುದಪ್ಪ ಮಾಡ್ಬೋದು ಹಿರಿಯ ನಾಗರಿಕರು ಅಂತಂದರೆ ಭೇದನ ಪ್ರಾಣಾಯಾಮ ಅಂತ ಹೇಳ್ತೇವೆ. ಭೇದನದಲ್ಲೂ 2 ರೀತಿಯ ಬಗೆ ಇದೆ, ಸೂರ್ಯ ಭೇದನ, ಚಂದ್ರ ಭೇದನ. ಅಂದರೆ ಬಳ ಮುಗಿನ ಒಳ್ಳೆಯಿಂದ ಉಸಿರನ್ನು ತಗೊಂಡು ಇನ್ನೊಂದು ಒಳ್ಳೆಯಿಂದ ಹೊರ ಹಾಕುವಂಥದ್ದು, ಅದು ಸೂರ್ಯ ಭೇದನ. ಅದೇ ರೀತಿ ಚಂದ್ರ ಭೇದನೂ ಉಂಟು, ಆಲ್ಟರ್ನೇಟ್ ಬ್ರೀತಿಂಗ್ ಅಂತ ಹೇಳ್ತೇವೆ. ಅದೇ ರೀತಿ ಶೀತಲಿ ಪ್ರಾಣಾಯಾಮ ಅಂತಿದೆ, ಬಾಯಿಯಿಂದ ಉಸಿರನ್ನು ತಗೊಂಡು ಮೂಗಿನಿಂದ ಹೊರ ಹಾಕ್ತಕ್ಕಂಥದ್ದು. ಭ್ರಮರಿ ಪ್ರಾಣಾಯಾಮ, ನಮ್ಮ ಈ ಇಂಡೆಕ್ಸ್ ಫಿಂಗರನ್ನು ಎರಡೂ ಕಿವಿಯ ಓಲಿಗೆ ಮುಚ್ಚಬೇಕು, ಮುಚ್ಚಿ ಆದಮೇಲೆ ಉಸಿರನ್ನು ತಗೊಂಡು ಹೊರ ಹಾಕುವಾಗ ಬಾಯಿನಿಂದ ಜೇನು ಹುಳಗಳು ಹೇಗೆ ಶಬ್ದವನ್ನು ಮಾಡ್ತವೆ ಆ ರೀತಿ ಶಬ್ದವನ್ನು ಮಾಡುತ್ತಾ ಹೊರ ಹಾಕಬೇಕು. ಅದೇ ರೀತಿ ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಅಂತ ಹೇಳ್ತೇವೆ, ಆ ಪ್ರಾಣಾಯಾಮವನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡ್ಬೋದು. ನಾಡಿ ಶುದ್ಧಿಯಲ್ಲಿ ಹೇಗೆ ಮಾಡ್ತಾರೆ ಅಂತಂದರೆ, ಸಹಜವಾಗಿ ನಾವು ಕೂತು ಎರಡೂ ಮೂಗಿನಿಂದ ಉಸಿರನ್ನು ತಗೋಬೇಕು, ಮತ್ತೆ ಒಂದು ಎಡಗಡೆಯಿಂದ ಹೊರ ಹಾಕಿ ಮತ್ತೆ ಎಡಗಡೆಯಿಂದ ಬಲಗಡೆಯನ್ನು ಮುಚ್ಚಬೇಕು, ಎಡಗಡೆಯಿಂದ ತಗೋಬೇಕು ಮತ್ತೆ ಎಡಗಡೆಯನ್ನು ಮುಚ್ಚಿ ಬಲಗಡೆಯಿಂದ ಹೊರ ಹಾಕಬೇಕು, ಮತ್ತೆ ಬಲಗಡೆಯಿಂದ ತಗೋಬೇಕು ಮುಚ್ಚಿ ಎಡಗಡೆಯಿಂದ ಹೊರ ಹಾಕಬೇಕು. ಇಲ್ಲಿ ಮಧ್ಯ ಬೇಕಾದ್ರೆ ನೀವು ಕುಂಭಕವನ್ನು ಪ್ರಾಕ್ಟೀಸ್ ಮಾಡ್ಬೋದು. ಇದು ನಿಮಗೆ ಈ ಏಜಿಗೆ ಅನುಗುಣವಾಗಿ ನಾನು ಹೇಳ್ತಾ ಇದ್ದೇನೆ. ಅದು ಒಂದು ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಆಗುತ್ತೆ, ಅದು ನಾವು ಅವಾಯ್ಡ್ ಮಾಡುವ. ಇಷ್ಟು ಮಾಡಿದರೆ ಸಾಕು, ಇದು ಆಲ್ಟರ್ನೇಟ್ ನಾಸ್ಟ್ರಿಕ್ ಬ್ರೀತಿಂಗಲ್ಲಿ ಬರ್ತದೆ. ಅದೇ ರೀತಿ ಅನುಲೋಮ ವಿಲೋಮ ಪ್ರಾಣಾಯಾಮಗಳಿವೆ. ಹೇಗಪ್ಪ ಅಂತಂದರೆ ಸೂರ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಂದರೆ ಒಂದು ಮೂಗಿನಿಂದ ತಗೊಂಡು ಒಂದು ಮೂಗಿನಿಂದ ಹೊರ ಹಾಕ್ತಕ್ಕಂಥ, ಅದೇ ಮೂಗಿನಿಂದ ಹೊರ ಹಾಕ್ತಕ್ಕಂಥದ್ದು. ಸೂರ್ಯ ಅಂತಂದರೆ ರೈಟ್, ಚಂದ್ರ ಅಂದರೆ ಲೆಫ್ಟ್. ನೀವು ಸೂರ್ಯ ಅಂತಂದರೆ ಬಲಗಡೆಯಿಂದ ಒಳ ತಗೊಳ್ಳಿ, ಬಲಗಡೆಯಿಂದನೇ ಹೊರ ಹಾಕಿ. ಇದನ್ನು ಆದಷ್ಟು ಆ ಟೈಮನ್ನು ನೀವು ಮುಂದೆ ಇಟ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ. ಬೇಕಾದ್ರೆ 5 ಸೆಕೆಂಡ್ ತಗೊಳ್ತಕ್ಕಂಥದ್ದು, 5 ಸೆಕೆಂಡು ಹೊರ ಹಾಕ್ತಕ್ಕಂಥದ್ದು. ಕಷ್ಟ ಆದರೆ ರೆಡ್ಯೂಸ್ ಮಾಡಿ 2-3 ಸೆಕೆಂಡಿಗೆ ಅಭ್ಯಾಸವನ್ನು ಕೂಡ ಮಾಡ್ಬೋದು. ಇದು ಪ್ರಾಣಾಯಾಮ ಅಥವಾ ಪ್ರಾಣಮಯ ಕೋಶದಲ್ಲಿ ಮಾಡುವಂಥದ್ದು. ಮನೋಮಯ ಕೋಶ ಅಂತ ಬಂದಾಗ ನೀವು ಇಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಅಥವಾ ಓಂಕಾರ, ಇಲ್ಲಿ ಧ್ಯಾನಗಳಲ್ಲೂ ನಾನಾ ವಿಧವಾದಂಥ ಧ್ಯಾನಗಳಿದೆ. ಸೊ ನಿಮಗೆ ಧ್ಯಾನವು ಮನೆಯಲ್ಲಿ ಮಾಡಲಿಕ್ಕೆ ಕಷ್ಟ ಆದರೆ ಯಾವುದಾದ್ರೂ ಒಂದು ಒಳ್ಳೆ ಮ್ಯೂಸಿಕನ್ನು ಹಾಕಿ, ಮ್ಯೂಸಿಕಲ್ಲಿ ಹಾಕಿ ಅಲ್ಲಿ ಮೆಡಿಟೇಷನ್ ಏನಿದೆ, ಅವರ ಒಂದು ಕಾಷನ್ ಏನು ಇನ್ಸ್ಟ್ರಕ್ಷನ್ ಇದೆ
ಅದನ್ನು ಕೇಳಿಕೊಂಡು ನೀವು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಅನುಭವಿಸ್ತಾ ಹೋಗಬೇಕು. ಅದು ಒಂದು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಮನೋಮಯ ಕೋಶ. ವಿಜ್ಞಾನಮಯ ಕೋಶದಲ್ಲಿ ಏನಪ್ಪ ಅಂತಂದರೆ ನಮ್ಮ ಶರೀರದ ಬಗ್ಗೆ ಅರಿವಿರಬೇಕು ನಮಗೆ, ಏನು ಮಾಡ್ತಾ ಇದ್ದೇವೆ ಏನು ಎತ್ತ. ನಾವು ಈ ಮೂರರಲ್ಲಿ ನಾವು ಮಾಸ್ಟರ್ ಆದಾಗ ಆಟೋಮೆಟಿಕ್ ವಿಜ್ಞಾನಮಯ ಕೋಶಕ್ಕೆ ನಾವು ಎಂಟ್ರ್ ಆಗೇ ಆಗ್ತೇವೆ. ಅಲ್ಲಿ ಎಲ್ಲವನ್ನು ಸರಿಪಡಿಸಿಕೊಳ್ತೇವೆ, ನಾನು ಒಳ್ಳೇದು ಮಾಡ್ತಾ ಇದ್ದೀನಾ ಕೆಟ್ಟದ್ದು ಮಾಡ್ತಾ ಇದ್ದೀನಾ ಹೇಗೆ, ಆ ತಿಳುವಳಿಕೆ ಅಂತಕ್ಕಂಥದ್ದನ್ನು ಮಾಡುವಂಥದ್ದು. ಆನಂದಮಯ ಕೋಶದಲ್ಲಿ ನಾವು ಯಾವುದಾದ್ರು ಒಂದು ಸತ್ಸಂಗವನ್ನು ಮಾಡ್ತಕ್ಕಂಥದ್ದು ಅಥವಾ ಭಜನಾ ಮಂಡಳಿಗೆ ಹೋಗ್ತಕ್ಕಂಥದ್ದು ಹೀಗೆ, ಇದು ಹಿರಿಯ ನಾಗರಿಕರಿಗೆ ಅಂತೇಳಿ ಮಾಡ್ತಕ್ಕಂಥದ್ದು. ನಾವು ಕಾಮನ್ಲಿ ಏನು ಮಾಡ್ತೇವೆ ಅಂತಂದರೆ ಕೊನೆ ಆನಂದಮಯ ಕೋಶಕ್ಕೆ ಡೈರೆಕ್ಟ್ ಹೋಗ್ಬಿಡ್ತೇವೆ. ಆದಷ್ಟು ವಿಜ್ಞಾನಮಯ ಕೋಶವನ್ನು ಕ್ರಾಸ್ ಮಾಡಿ ಆನಂದಮಯ ಕೋಶಕ್ಕೆ ಬಂದಾಗ ನಮಗೆ ಬೆನಿಫಿಟ್ಸ್ಗಳು ಜಾಸ್ತಿ ಇರ್ತದೆ. ಹೀಗೆ ಅದೇ ರೀತಿ ಮುದ್ರೆಗಳನ್ನು ನಾವು ಅಭ್ಯಾಸ ಮಾಡ್ಬೋದು ಕೂತು ಕಡೆ. ಒಂದು ಸಿಂಪಲ್ ಈಗ ಜ್ಞಾನ ಮುದ್ರೆ ಅಂತಿದೆ, ಹೃದಯ ಮುದ್ರೆ, ಹಾಗೆ ಬೇಜಾನ್ ಮುದ್ರೆಗಳು ನಮ್ಮಲ್ಲಿದೆ. ನಾವು ಕೂತು ಈಗ ಸಿಂಪಲ್ ನೀವೆಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡಬೇಕಾಗ್ತದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಒಂದು ಮುದ್ರೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದು, ಅದು ನಮ್ಮ ಹೃದಯಕ್ಕೆ ಬೆನಿಫಿಟನ್ನು ತರ್ತದೆ, ನಮ್ಮ ಹೃದಯ ಬಡಿತವನ್ನು ಕಡಿಮೆ ಮಾಡ್ತದೆ, ನಮ್ಮ ಹೃದಯದ ಕ್ರಿಯಾಶೀಲತೆಯನ್ನು ಅಥವಾ ಅದರ ಕೆಲಸವನ್ನು ಉತ್ತೇಜನಗೊಳಿಸ್ತದೆ. ಇದಕ್ಕೋಸ್ಕರ ಮುದ್ರಾಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಈ ಏನು ಯೋಗದಿಂದ ಹಿರಿಯ ನಾಗರಿಕ ಏನು ಬೆನಿಫಿಟ್ ಏನಪ್ಪ ಆಗ್ತದೆ ಅಂತಂದರೆ, ಒಂದು ನಮ್ಮ ದೇಹದಲ್ಲಿ ರಕ್ತ ಚಾಲನೆ ಅತಿ ಉತ್ತಮಗೊಳ್ಳುತ್ತೆ. ಈ ರಕ್ತ ಚಾಲನೆ ಅಂತಂದರೆ ಓ ನಮಗೆ ಜಾಸ್ತಿ ಬ್ರೈನಿಗೆ ರಕ್ತ ಚಾಲನೆ ಆಗಿ ನಾವು ಬುದ್ಧಿವಂತ ಇನ್ನೂ ಬುದ್ಧಿವಂತರ ಆಗ್ತೀವಿ ಅಂತಲ್ಲ, ಅಲ್ಲಿಗೆ ಎಷ್ಟು ಹೋಗಬೇಕೋ ಅಷ್ಟೇ ಹೋಗಬೇಕು, ಅತಿ ಹೆಚ್ಚು ಕೂಡ ಹೋಗಬಾರ್ದು, ಅದನ್ನು ಕರೆಕ್ಟ್ ಮಾಡ್ತದೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಮಾಂಸಖಂಡಗಳಲ್ಲಿ ರಕ್ತ ಚಾಲನೆ ಜಾಸ್ತಿ ಆಗಿ ಆಮ್ಲೀಯತೆ ಜಾಸ್ತಿ ಆಗಿ ಅಂದರೆ ಆಕ್ಸಿಜನ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಅಲ್ಲಿರ್ತಕ್ಕಂಥ ಸ್ನಾಯುಗಳ ಸೆಳೆತ ಆಗ್ಬೋದು, ಮಾಂಸಖಂಡಗಳ ಸೆಳೆತ ಆಗ್ಬೋದು, ಅದನ್ನು ಕಡಿಮೆ ಮಾಡ್ತದೆ, ಸ್ಟಿಫ್ನೆಸ್ಸನ್ನು ಕಡಿಮೆ ಮಾಡ್ತದೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಮತ್ತು ರೋಗದಲ್ಲಿ ಇರ್ತಕ್ಕಂಥ ಈ ನೋವನ್ನು ಏನು ಪೇಯ್ನ್ ಅಂತ ಇದೆ ಅಂದರೆ ದೇಹದಲ್ಲಿ ಏನಾಗುತ್ತೆ, ಒಂದು ರೋಗ ಬಂದು ದೇಹದಲ್ಲಿ ಪೇಯ್ನ್ ಅಂತ ಉತ್ಪತ್ತಿ ಆಗ್ತದೆ, ಆ ಪೇಯ್ನನ್ನು ಕಡಿಮೆ ಮಾಡಲಿಕ್ಕೂ ಯೋಗ ಹೆಲ್ಪ್ ಮಾಡ್ತದೆ, ಮತ್ತು ಒಳ್ಳೆಯ ನಿದ್ರೆಯನ್ನು ಬರೆಸ್ಲಿಕ್ಕೂ ಯೋಗ ಹೆಲ್ಪ್ ಮಾಡ್ತದೆ. ದಿನ ಮತ್ತು ನಮ್ಮ ಇದು ಎಲ್ಲಕ್ಕಿಂತ ಉಪಯೋಗ ಏನಪ್ಪ ಅಂತಂದರೆ, ಯೋಗ ಮಾಡೋದ್ರಿಂದ ನಮ್ಮ ದೈನಂದಿನ ಆಕ್ಟಿವಿಟೀಸನ್ನು ಮಾಡಲಿಕ್ಕೆ ನಮ್ಮ ಮನಸ್ಸು ಇನ್ನೂ ಹುಮ್ಮನಸ್ಸಾಗಿ ಇರ್ತದೆ, ಅಂದರೆ ಇನ್ನಷ್ಟು ಇಚ್ಛಾಶಕ್ತಿಯಿಂದ ನಾವು ಕೆಲಸವನ್ನು ಮಾಡಲಿಕ್ಕೆ ಯೋಗ ಸಹಕಾರಿಯಾಗ್ತದೆ. ನಾವು ಇದನ್ನು ಮಾಡುವ ಈ ಯೋಗಗಳನ್ನು ಮಾಡುವ ಮುಂಚೆ ಸ್ವಲ್ಪ ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ಯಾವುದೇ ಆಸನವನ್ನು ನೀವು ಮಾಡಬೇಕಾದ್ರೂ ಆಸನದ ಮಿತಿ ಏನಿದೆ, ಮಿತಿಯನ್ನು ನಾವು ತಿಳ್ಕೋಬೇಕು. ಸುಮ್ಮನೆ ಹೋಗಿ ಒಂದು ಆಸನವನ್ನು ಎಷ್ಟು ನಾವು ಮಾಡಿಬಿಡ್ತೇವೆ ಅಂತೇಳಿ ಮಾಡಲಿಕ್ಕೆ ಹೋಗಬಾರ್ದು. ಆ ಒಂದು ಆಸನದ ಮಿತಿ ನಮಗೆ ಗೊತ್ತಿರಬೇಕು. ಈಗ ನನಗೊಂದು ಉದಾಹರಣೆಗೆ ಒಂದು ಬೆನ್ನು ನೋವಿದೆ, ಬೆನ್ನು ನೋವಿಗೆ ಇಂಥ ಆಸನಗಳನ್ನು ಮಾಡಬಾರ್ದು ಅಂತಿದೆ, ಅದನ್ನು ನಾವು ಮಾಡಿ ಮತ್ತೆ ನಮ್ಮ ನೋವನ್ನು ನಾವು ಜಾಸ್ತಿ ಮಾಡ್ಕೋಬಾರ್ದು. ಅದಕ್ಕೆ ನೀವು ಸೂಕ್ತ ವೈದ್ಯಕೀಯ ಸಲಹೆಯನ್ನು ತಗೊಂಡು ಆ ಯೋಗದ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅಲ್ಲಿ ನೀವು ಈ ಆಸನವನ್ನು ನನ್ನ ಪ್ರಾಬ್ಲಮ್ಗೆ ಮಾಡ್ಬೋದಾ ಬೇಡವಾ ಅಂತ ತಿಳ್ಕೊಂಡು ಮಾಡುವಂಥದ್ದು ತುಂಬ ಉತ್ತಮ. ಮತ್ತು ನಿಮ್ಮ ದೇಹಕ್ಕೆ ಎಷ್ಟು ಸಾಧ್ಯ ಅಷ್ಟೇ ಮಾಡಬೇಕು, ಜಾಸ್ತಿ ಎಕ್ಸ್ಟ್ರೀಮಿಟೀಸ್ ಬಿಯಾಂಡ್ ದ ಲಿಮಿಟ್ಸ್ ಕೂಡ ಹೋಗ್ಲಿಕ್ಕೆ ಹೋಗಬಾರ್ದು. ಮತ್ತು ಯಾವುದೇ ಆಸನವನ್ನು ಮಾಡುವಾಗ ತಲೆ ಸುತ್ತು ಅಥವಾ ಗಿಡಿನೆಸ್ ಅಂತ ಏನು ಹೇಳ್ತೇವೆ ಬಂದಲ್ಲಿ ಅಭ್ಯಾಸವನ್ನು ನಿಲ್ಲಿಸಬೇಕು, ಸ್ವಲ್ಪ ರೆಸ್ಟ್ ಮಾಡಿ ಒಂದು ಗ್ಲಾಸ್ ಬಿಸಿನೀರನ್ನು ಕುಡಿದು ಅದು ಪದೇ ಪದೇ ಬರ್ತಾ ಇದೆ ಅಂತಂದರೆ ಸೂಕ್ತ ಸಲಹೆಗೆ ವೈದ್ಯರನ್ನು ಸಂಪರ್ಕಿಸಬೇಕು. ಎಲ್ಲ ಅಭ್ಯಾಸಗಳನ್ನು ಯಾವುದೇ ರೀತಿಯ ಆಸನಗಳನ್ನು ಅಭ್ಯಾಸ ಮಾಡಬೇಕಾದ್ರೆ ನಿಧಾನವಾಗಿ ಮಾಡಬೇಕು, ಉಸಿರಾಟದ ಜೊತೆಯಲ್ಲೇ ಅದನ್ನು ಅಭ್ಯಾಸವನ್ನು ಮಾಡಬೇಕು. ಮತ್ತು ಅಭ್ಯಾಸ ಸಮಯದಲ್ಲಿ ನಿಮ್ಮ ಗಮನ ಉಸಿರಾಟದ ಮೇಲೆ ಇರಬೇಕು. ಮತ್ತು ಪ್ರತಿ ಆಸನದ ಅಭ್ಯಾಸ ಆದ ನಂತರ ಸೂಕ್ತ ಸಮಯ ವಿಶ್ರಾಂತಿಯನ್ನು ನೀಡಬೇಕು. ಇಷ್ಟನ್ನು ಅನುಸರಿಸಬೇಕು ಯಾವುದೇ ಒಂದು ಯೋಗಾಸನವನ್ನಾಗಲಿ ಪ್ರಾಣಾಯಾಮವನ್ನಾಗಲಿ ಅಭ್ಯಾಸ ಮಾಡಬೇಕಾದ್ರೆ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಕುರಿತು ನಮಗೆ ಮಾಹಿತಿಯನ್ನ ನೀಡಲಿಕ್ಕೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಕಣ್ಣಿನ ಚಿಕಿತ್ಸಾ ವಿಭಾಗದ ಡಾಕ್ಟರ್ ಸುಭಾಷ್ ಚಂದ್ರ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಡಾಕ್ಟ್ರೆ, ನಮಗೆಲ್ಲ ಗೊತ್ತೇ ಇದೆ ನಮ್ಮ ದೇಹದ ಅತಿ ಸೂಕ್ಷ್ಮ ಅಂಗಗಳಲ್ಲಿ ಕಣ್ಣು ಬಹಳ ಪ್ರಮುಖವಾದದ್ದು. ಆದರೆ ಕಣ್ಣುಗಳ ಆರೋಗ್ಯ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂತದ್ದು, ಕಣ್ಣಿನ ದೃಷ್ಟಿದೋಷದ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಕಣ್ಣಿನ ದೃಷ್ಟಿದೋಷ ಅನ್ನುವಂಥದ್ದು ಕಣ್ಣು ಮಂಜಾಗುವುದು ಅಂತ ಹೇಳ್ತಾರೆ. ಅದು ಚಿಕ್ಕವರಲ್ಲಿರ್ಬೋದು ಅಥವಾ ದೊಡ್ಡವರಲ್ಲಿ ಇರ್ಬೋದು. ಅದಕ್ಕೆ ನಾವು ಇಂಗ್ಲೀಷಲ್ಲಿ ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೇವೆ. ಮೂರು ಟೈಪ್ಸ್ ಇರ್ತದೆ, ಮೂರು ವಿಧ ಇರ್ತದೆ ದೃಷ್ಟಿದೋಷದಲ್ಲಿ. ಒಂದು ಮಯೋಪಿಯ ಅಂದ್ರೆ ಸಮೀಪ ದೃಷ್ಟಿದೋಷ, ಅವರಿಗೆ ಹತ್ತಿರದು ಚಂದ ಕಾಣ್ತದೆ ಬಟ್ ದೂರದ್ದು ಕಾಣುದಿಲ್ಲ. ಮತ್ತೊಂದು ಹೈಪರ್ಮೆಟ್ರೋಪಿಯ, ಅದು ಲಾಂಗ್ ಸೈಟೆಡ್ನೆಸ್ ಅಥವಾ ದೂರದ ದೃಷ್ಟಿದೋಷ ಅಂತ ಹೇಳ್ತೇವೆ. ಅವರಿಗೆ ಹತ್ತಿರ ಸ್ವಲ್ಪ ಬ್ಲರ್ ಆಗ್ತದೆ ಬಟ್ ದೂರ ಚೆನ್ನಾಗಿ ಕಾಣುತ್ತೆ. ಅಗೇನ್ ಮತ್ತೆ ಪ್ರೆಸ್ಬಯೋಪಿಯ ಅಂತ, ಪ್ರೆಸ್ಬಯೋಪಿಯ ಅನ್ನುವಂಥದ್ದು ಆಫ್ಟರ್ ಅಟ್ ದ ಏಜ್ ಆಫ್ 40 ಇಯರ್ಸ್, ಅದು ಬರುವಂಥದ್ದು ವಿದಿನ್ 40 ಇಯರ್ಸ್ ಬರುವುದಿಲ್ಲ, ಆಫ್ಟರ್ 40 ಇಯರ್ಸ್ ಅವರಿಗೆ ಬರ್ತದೆ. ಮತ್ತೆ ಇದು ಈ ಮಯೋಪಿಯ ಮತ್ತೆ ಹೈಪರ್ಮೆಟ್ರೋಪಿಯ, ಈ ಶಾರ್ಟ್ ಸೈಟೆಡ್ನೆಸ್ ಮತ್ತೆ ಲಾಂಗ್ ಸೈಟೆಡ್ನೆಸ್ ಏನುಂಟು ಅದು ಯಾವ ಏಜಲ್ಲೂ ಕಂಡು ಬರಬಹುದು, ಅದಕ್ಕೆ ಏಜ್ ಅಂತ ಏನು ಇರುವುದಿಲ್ಲ. ಬಟ್ ಪ್ರೆಸ್ಬಯೋಪಿಯ ಅನ್ನೋದು ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್. ಈ ಮಯೋಪಿಯ ಮೋಸ್ಟ್ ಕಾಮನ್ಲಿ ನಮಗೆ ತುಂಬಾ ಹೆಚ್ಚಾಗಿ ಕಂಡು ಬರುವಂತದ್ದು ಮಯೋಪಿಯ, ಅದೇ ಶಾರ್ಟ್ ಸೈಟೆಡ್ ಅಂತ ಹೇಳಿದ್ನಲ್ಲ, ಅದು ತುಂಬಾ ಕಂಡು ಬರುತ್ತದೆ. ಅದು ಯೂಶಲಿ ಚಿಕ್ಕ ಮಕ್ಕಳಿಂದ ಶುರುವಾಗಬಹುದು. ಯೂಶಲಿ ಮಯೋಪಿಯ ತುಂಬಾ ಕಾಮನ್ ಆಗಿರೋದಕ್ಕೋಸ್ಕರ ಕೆಲವೊಮ್ಮೆ ಮಕ್ಕಳು ಈ ಟಿವಿಯನ್ನ ಇಲ್ಲ ಫೋನ್ ಅನ್ನ ತುಂಬಾ ಹತ್ತಿರದಿಂದ ನೋಡ್ತಾರೆ. ನನ್ನ ಯೂಶಲಿ ಕ್ವಶನ್ಸ್ ಕೇಳ್ತಾರೆ, ಸರ್ ಫೋನ್ ನೋಡೋದ್ರಿಂದ ಟಿವಿ ನೋಡೋದ್ರಿಂದ ಗ್ಲಾಸ್ ಬರ್ತದ ಅಂತ. ಆಕ್ಚುಲಿ ಗ್ಲಾಸ್ ಬರುದು ಅನ್ನೋದು ಹೇಳೋದಕ್ಕಿಂತ ಅವರಿಗೆ ದೃಷ್ಟಿದೋಷ, ಅದೇ ಮಯೋಪಿಯ ಅಂತ ಹೇಳ್ತೇವಲ್ಲ, ಆ ದೃಷ್ಟಿದೋಷ ಇದ್ರೆ ಅವರಿಗೆ ದೂರದ್ದು ಕಾಣುದಿಲ್ಲ. ಅವಾಗ ಎಂತ ಮಾಡ್ತಾರೆ ಅಂತಂದ್ರೆ ಹೋಗಿ ಟಿವಿ ಹತ್ತಿರದಿಂದ ನೋಡುದು, ಫೋನ್ ಅನ್ನ ಹತ್ತಿರಕ್ಕೆ ತಂದು ನೋಡುದು, ಬಿಕಾಸ್ ಅವರಿಗೆ ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ. ಸೊ ದೇ ವಿಲ್ ಗೋ ಕ್ಲೋಸ್ ಟು ದ ಎನಿ ಗ್ಯಾಜೆಟ್ಸ್, ಟಿವಿ ಆಗಿರ್ಬೋದು ಫೋನ್ ಆಗಿರ್ಬೋದು, ತುಂಬಾ ಹತ್ತಿರ ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇನ್ ಕೇಸ್ ಆತರ ಏನಾದ್ರು ಮಕ್ಕಳು ಆತರ ಏನಾದ್ರು ಮಾಡ್ತಾ ಇದ್ರೆ, ಸೊ ಮೇ ಬಿ ಅವರಿಗೆ ದೃಷ್ಟಿದೋಷ ಇರ್ಬೋದು, ಮಯೋಪಿಯ ಇರಬಹುದು. ಸೊ ಆವಾಗ ಅವ್ರನ್ನ ಕೂಡಲೇ ತಂದು ನಮ್ಗೆ ಕಣ್ಣಿನ ಡಾಕ್ಟರ್ ಎತ್ತು ಪರೀಕ್ಷೆ ಮಾಡಿಸ್ಕೊಂಡು ಸೂಕ್ತವಾದ ಕಣ್ಣಿನ ಕರ್ಣಕವನ್ನು ಮಾಡಿಸ್ಕೋಬಹುದು. ಯೂಶಲಿ ಏನಾಗ್ತದೆ ಅಂತಂದ್ರೆ ಅಟ್ ದ ಏಜ್ ಆಫ್ 3 ಅಥವಾ 4 ಇಯರ್ಸ್ ಮಕ್ಕಳು ಅಷ್ಟು ಮಾತಾಡುದಿಲ್ಲ, ಸ್ಕೂಲಿಗೆ ಹೋಗುದಿಲ್ಲ, ಸೊ ಅದಷ್ಟು ಕೂಡಲೇ ಗೊತ್ತಾಗುದಿಲ್ಲ. ಅಂಡ್ ವೆನ್ ಯಾವಾಗ ಅವರು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆಫ್ ದ ಏಜ್ ಆಫ್ 5 ಇಯರ್ಸ್ ಆದ್ಮೇಲೆ, ಸ್ಕೂಲಲ್ಲಿ ಹೋದಾವಾಗ ಬೋರ್ಡ್ ಕಾಣಲಿಕ್ಕಿಲ್ಲ, ಕರೆಕ್ಟ್ ಆಗಿ ಬರೆಯೋದಿಲ್ಲ ಮೋಸ್ಟ್ಲಿ ಅವರಿಗೆ, ಬಿಕಾಸ್ ಅವರಿಗೆ ಕರೆಕ್ಟ್ ಆಗಿ ಬೋರ್ಡ್ ಕಾಣ್ತಿರ್ಬೋದು, ಅವಾಗ ಅವರಿಗೆ ಸ್ವಲ್ಪ ಬರೆಯೋದ್ರಲ್ಲಿ ಪ್ರಾಬ್ಲಮ್ ಆಗ್ತದೆ, ಹೇಳುದಿಲ್ಲ. ಸೊ ಅವಾಗ ಗೊತ್ತಾಗುದೇ ಅದು ಪ್ರೆಸೆಂಟೇಷನ್ ಯೂಶಲಿ 5-6 ಇಯರ್ಸ್ ಮೇಲೆ ಯೂಶಲಿ ಬರ್ತದೆ ಅದು. ಬಟ್ ಯು ಅಬ್ಸರ್ವೇಷನ್ ಅಂದ್ರೆ ಇವಾಗ ಸ್ಕೂಲ್ ಅಂಗನವಾಡಿಯಲ್ಲಿ ಇರ್ಬೋದು, ಇಲ್ಲ LKG UKG ಅಲ್ಲಿ ಇರ್ಬೋದು, ಅಥವಾ ಮನೇಲಿ ಪೇರೆಂಟ್ಸ್ ಮಕ್ಕಳನ್ನು ಅಬ್ಸರ್ವ್ ಮಾಡ್ಬೇಕು, ಅವರು ಟಿವಿನ ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ, ಫೋನ್ ಅನ್ನು ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ ಅವರಿಗೆ ದೃಷ್ಟಿದೋಷ ಇರ್ಬೋದು. ಅವರಿಗೆ ಅದು ನೋಡ್ತಾ ಇರೋದ್ರಿಂದ ಬರುದಲ್ಲ, ಬಟ್ ಅವರಿಗೆ ದೃಷ್ಟಿದೋಷ ಇರೋದಕ್ಕೋಸ್ಕರ ಅವರನ್ನು ತುಂಬಾ ಹತ್ತಿರ ನೋಡ್ತಾರೆ. ಸೊ ಇನ್ ದಟ್ ಕೇಸ್ ಅವರು ಕೂಡಲೇ ಆ ತರ ಅಬ್ಸರ್ವ್ ಮಾಡಿದ್ರೆ ಕೂಡಲೇ ಬಂದು ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ಗ್ಲಾಸಸ್ ಅನ್ನ ಮಾಡಿಸ್ಕೋಬಹುದು. ಇನ್ ಸೇಮ್ ವೇ ಇನ್ ಹೈಪರ್ಮೆಟ್ರೋಪಿ ಆಲ್ಸೋ, ಅವರಿಗೆ ಅದು ದಿಸ್ ಲಾಂಗ್ ಸೈಟೆಡ್ನೆಸ್ ಅವಾಗಲೂ ಅವರಿಗೆ ಅದು ಸ್ವಲ್ಪ ಬ್ಲರ್ ಆಗ್ತಾ ಇದ್ರೆ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್. ಮತ್ತೆ ಬರುವಂಥದ್ದು ಪ್ರೆಸ್ಬಯೋಪಿಯ, ಅದು ಅಟ್ ದ ಏಜ್ ಆಫ್ 40. ಯೂಶುವಲ್ ಆಗಿ ಇಂಡಿಯಾದಲ್ಲಿ ಅವರೇಜ್ ಏಜ್ ಇಸ್ 38 ಇಯರ್ಸ್. ಸೊ 37-37 ಆದ್ಮೇಲೆ ಹತ್ತಿರದ ಮಂಜಾಗ್ತಾ ಇದ್ರೆ ಒಮ್ಮೆ ಬಂದು ದೂರದ ಕಾಣ್ತದೆ, ಹತ್ತಿರದ ಮಂಜಾಗ್ತಾ ಇರ್ತದೆ ಬಂದು ಹೇಳ್ತಾರೆ ಯೂಶುವಲಿ. ಸೊ ತಲೆಸ್ಕಾ ಚಶ್ಮಾ ಅಂತ ಒಂದು ಉಂಟಲ್ಲ ನೇಮ್ ಹಾಗೆ. ಸೊ 40 ವರ್ಷ ಆಗಿದ ತಕ್ಷಣ ಒಮ್ಮೆ ಬಂದು ಚೆಕ್ ಮಾಡಿಸ್ಕೊಂಡು ಸೂಕ್ತವಾದ ಗ್ಲಾಸ್ ಏನುಂಟು ಪವರ್ ಏನುಂಟು ಅದನ್ನ ಮಾಡಿಸಿದ್ರೆ ಆಯ್ತು. ಇದಿಷ್ಟು ದೃಷ್ಟಿದೋಷದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ದೃಷ್ಟಿದೋಷದ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನ ಕೊಟ್ರಿ ಡಾಕ್ಟ್ರೆ. ಕಣ್ಣಿನ ಪೊರೆ ಸಮಸ್ಯೆಗಳ ಬಗ್ಗೆ ಕೂಡ ಸಾಕಷ್ಟು ನಮ್ಮ ಜನರು ಮಾತಾಡ್ತಾರೆ, ಅದರ ಬಗ್ಗೆ ತಾವು ತಿಳುವಳಿಕೆ ಕೊಡುವುದಾದ್ರೆ?
1: ಪೊರೆಯ ಸಮಸ್ಯೆ ಹೌದು, ಅದು ತುಂಬಾ ಕಂಡು ಬರ್ತದೆ ಯೂಶುವಲಿ ಆಫ್ಟರ್ 40 ಇಯರ್ಸ್, 40 ಮೇಲೆ ಬರುವಂತದ್ದು. 40 ಮೇಲೆ ಕಣ್ಣು ಮಂಜ ಆಗ್ತಿದ್ರೆ ಒಮ್ಮೆ ಬಂದು ಕಣ್ಣು ಚೆಕ್ ಮಾಡಿಸ್ಕೊಂಡು ಪೊರೆನ ಅಥವಾ ಗ್ಲಾಸ್ ಅಂತ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಯೂಶುವಲ್ ಆಗಿ ಅದು ವಿ ಕಾಲ್ ಟಸ್ ಸೆನೈಲ್ ಇಮ್ಯಚುರ್ ಕೆಟ್ರಾಕ್ಟ್. ಸೆನೈಲ್ ಅಂತಂದ್ರೆ ಎಲ್ಡರ್ಲಿ ಅಂದ್ರೆ ಓಲ್ಡ್ ಏಜ್ ಅಂದ್ರೆ ವಯಸ್ಸಾದವರಿಗೆ ಬರುವಂತಂದು ಅರ್ಥ. ಸೊ ಆಫ್ಟರ್ 40 ಇಯರ್ಸ್ ಆಫ್ ಏಜ್ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್, ಟೆಸ್ಟ್ ಮಾಡಿಸ್ಕೋಬಹುದು. ಪೊರೆ ಇದ್ರೆ ಅದಕ್ಕೆ ಸೂಕ್ತವಾದ ನಾವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ತೆಗಿಬಹುದು. ಬಟ್ ವಿದಿನ್ 40 ಇಯರ್ಸ್ ಆಲ್ಸೋ ಕೆಲವೊಮ್ಮೆ 40 ವರ್ಷಕ್ಕಿಂತ ಮುಂಚೆನೂ ಬರಬಹುದು. ಅದರ ಏನಂತಾರೆ ಅದರದೊಂದು ಇನ್ಸಿಡೆನ್ಸ್ ತುಂಬಾ ಕಡಿಮೆ ಇರ್ತದೆ, ಬಟ್ ಕೆಲವೊಮ್ಮೆ ಚಿಕ್ಕ ವಯಸ್ಸಿಂದ ಏನಾದರೂ ಶುಗರ್ಸ್ ಇದ್ರೆ ಅಥವಾ ಬೇರೆ ಮೆಟಬಾಲಿಕ್ ಡಿಸೀಸಸ್ ಏನಾಗಿದ್ರೆ ಅದು ಮುಂಚೆ ಏನಾದರೂ ಕಣ್ಣಿಗೆ ಪೆಟ್ಟು ಬಿದ್ದಿದ್ರೆ ಆ ಥರ ಕೆಲವೊಮ್ಮೆ ಈ ರೇರ್ ಕೇಸಸ್ ಅಲ್ಲಿ 40 ವರ್ಷಕ್ಕಿಂತ ಮುಂಚೆನೆ ಪೋರೆ ಬರ್ತದೆ. ಸೊ ಇನ್ ದ್ಯಾಟ್ ಕೇಸ್ ಅದನ್ನ ಬಂದಿದ್ರೆ ಅದು ಕಣ್ಣು ಮಂಜಾಗ್ತದೆ, ಹೊಗೆ ಹಾಗೆ ಮೋಡ ಕವಿದ ಹಾಗೆ ಕಾಣ್ತದೆ. ಸೊ ಆವಾಗ ಬಂದು ಅವ್ರೊಮ್ಮೆ ಚೆಕ್ ಮಾಡಿಸ್ಕೊಂಡು ಅದು ಪೊರೆನ ಅಥವಾ ಗ್ಲಾಸ್ ಅಂತ ಚೆಕ್ ಮಾಡಿಸ್ಕೊಂಡು ಬಂದಿದ್ರೆ ಅದನ್ನ ರಿಮೂವ್ ಮಾಡಿ ನಾವು ಕೊಡ್ಬೋದು. ಅದಕ್ಕೆ ನಾವು ಯೂಶ್ವಲಿ ಪೊರೆ ತೆಗೆಯೋದು ಅಂತಂದ್ರೆ ಪೊರೆ ತೆಗೆದು ನಾವು ಅದಕ್ಕೆ ಲೆನ್ಸ್ ಕೂಡ ಒಳಗಡೆ ಹಾಕಬೇಕು, ಏನಕ್ಕಂದ್ರೆ ಅವರಿಗೆ ಕ್ಲಿಯರ್ ಆಗಿ ಕಾಣಲಿಕ್ಕೆ ಅಂತ. ಸೊ ವಿ ವಿಲ್ ರಿಮೂವ್ ದ ಕ್ಯಾಟರಾಕ್ಟ್ ಅಂಡ್ ವಿಲ್ ಪುಟ್ ದ ಸೂಟೇಬಲ್ ಲೆನ್ಸ್, ಇಂಟ್ರಾಕ್ಯುಲರ್ ಲೆನ್ಸ್ ವಾಟ್ ವಿ ಕಾಲ್, ಅದನ್ನು ಹಾಕಿ ಮತ್ತೆ ಅವರಿಗೆ ದೃಷ್ಟಿ ಚೆನ್ನಾಗಿ ಕಾಣುವ ಹಾಗೆ ಮಾಡಬಹುದು. ಯೂಶ್ವಲಿ ಅದು ಬರೋದು 40 ಇಯರ್ಸ್ ಮೇಲೆನೆ. ಅದಕ್ಕೆ ತುಂಬಾ ತರ ಗೈಡಿಂಗ್ಸ್ ಇರ್ತದೆ, ಒಂದು 1, 2, 3, 4 ಹೀಗೆ 4 ಗ್ರೇಡಿಂಗ್ಸ್ ಇರ್ತದೆ. ಮತ್ತೆ ಸೆಕೆಂಡ್ ಗ್ರೇಡ್ ಅಲ್ಲಿ ಸ್ವಲ್ಪ ಮಂಜಾಗ್ತದೆ, ಬಟ್ ಆಫ್ಟರ್ 3rd or 4th ಗ್ರೇಡ್ ಸ್ವಲ್ಪ ಜಾಸ್ತಿ ಆದಾಗ ತುಂಬಾ ಮಂಜಾಗ್ತದೆ. ಅದು ಬರೀ ಲೈಟ್ ಮಾತ್ರ ಕಾಣೋದಿರ್ಬೋದು, ಮತ್ತೆ ಒಂದು ಜಸ್ಟ್ ಒಂದುವರೆ 1-2 meter ಅಷ್ಟೇ ಕಾಣ್ತದೆ. ಸೊ ಅದಕ್ಕೆ ಯೂಶ್ವಲಿ ಕೇಳ್ತಾರೆ ಪೊರೆ ತೆಗಿಬೇಕಾದ್ರೆ ಪೂರ್ತಿ ಬರಬೇಕು ಅಂತ, ಆತರ ಏನಿಲ್ಲ. ಅವರಿಗೆ ಸಮಸ್ಯೆ ಆಗ್ತಾ ಇದ್ರೆ ತುಂಬಾ ಡೈಲಿ ರುಟೀನ್ ಕೆಲಸ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಆಗ್ತಾ ಇದ್ರೆ ಅವಾಗ ಅವರು ಅದನ್ನು ಬಂದು ಎಷ್ಟು ಪೊರೆ ಉಂಟಂತ ನೋಡಿ ಚೆಕ್ ಮಾಡಿಸ್ಕೊಂಡು ಇನ್ ಕೇಸ್ ರಿಕ್ವೈರ್ಡ್ ವಿ ಕ್ಯಾನ್ ಅದೇ ಆಪರೇಷನ್ ಮಾಡಿ ಅದನ್ನ ತೆಗೆದು ನಾವು ಲೆನ್ಸ್ ಎಲ್ಲ ಹಾಕಿ ಅದನ್ನ ಕ್ಲಿಯರ್ ಮಾಡಿ ಕೊಡಬಹುದು.
0: ಹಾಗೆಯೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊಬೈಲ್ ಬಳಕೆ ಮಾಡಿ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೂ ಎಲ್ಲರೂ ಮೊಬೈಲ್ ಅನ್ನು ನೋಡ್ತಾರೆ. ಈ ಮೊಬೈಲ್ ನೋಡೋದ್ರಿಂದ ಸುಮಾರು ಅಷ್ಟು ಸಮಸ್ಯೆಗಳು ಬರ್ತದೆ ಅಂತ ಹೇಳ್ತಾರೆ. ಇದನ್ನ ಒಂದು ಕಮ್ಮಿ ಮಾಡಬೇಕು ಮತ್ತೆ ಕಣ್ಣಿನ ಆರೋಗ್ಯವನ್ನು ಈ ಮೂಲಕ ಕಾಪಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಏನು ಹೇಳ್ತೀರಿ?
1: ಹೌದು, ಇವಾಗ ತುಂಬಾ ಗ್ಯಾಜೆಟ್ಸ್ ಯೂಸ್ ತುಂಬಾ ಆಗ್ತಾ ಉಂಟು, ಪರ್ಟಿಕ್ಯುಲರ್ ಮೊಬೈಲ್ ತುಂಬಾ ಯೂಸ್ ಮಾಡ್ತಾರೆ. ಟೆಕ್ಸ್ ಆಲ್ಸೋ ಲಾಟ್ ಆಫ್ ಯೂಸ್, ದೇ ವಿಲ್ ಯೂಸ್ ಕಂಪ್ಯೂಟರ್ಸ್ ಆಲ್ಸೋ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ಒಂದು 6 ಗಂಟೆ 8 ಗಂಟೆ ಅದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ತಾರೆ. ಅದನ್ನು ಸಮಸ್ಯೆಗಳಾಗ್ತವೆ ಯೂಶ್ವಲಿ ಸ್ಪೆಸಿಫಿಕಲಿ ಫ್ರಮ್ ದ ಫೋನ್, ಮೊಬೈಲ್ ಫೋನ್. ಅದು ಯೂಶ್ವಲಿ ಬ್ಲೂ ಲೈಟ್ ಎಮಿಷನ್ ಮಾಡ್ತಾರೆ, ಇಟ್ ಇಸ್ ವೆರಿ ಹೈ ಎನರ್ಜಿ ಲೈಟ್, ಬ್ಲೂ ಲೈಟ್ ಎಮಿಷನ್ ಅದು ಹೊರಹಾಕ್ತದೆ. ಅದು ಪ್ರೊಲಾಂಗ್ ಟೈಮ್ ತುಂಬಾ ಟೈಮ್ ತನಕ ನೋಡ್ತಾ ಇದ್ರೆ ಅದರಿಂದ ಸ್ವಲ್ಪ ನಮ್ದು ಅಕ್ಷಿಪಟಲ ಏನಂತೇವೆ ಕಣ್ಣಿದ್ದು ರೆಟಿನಾ ಅಂತ ಏನುಂಟು, ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಸ್ಪೆಸಿಫಿಕಲಿ ಮತ್ತೆ ಈ ಡ್ಯೂರಿಂಗ್ ನೈಟ್ ಟೈಮ್, ಇನ್ ಕೇಸ್ ಡೇ ತುಂಬ ಮಲಗೋಕ್ಕಿಂತ ಮುಂಚೆ ತುಂಬಾ ಹೊತ್ತು ಅವರು ಫೋನ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಅವಾಗ ಮೆಲಟೋನಿನ್ ಅಂತ ಒಂದು ಉಂಟು, ಅದು ಒಂದು ಅಂಶ ಉಂಟು ಬಾಡಿಲಿ, ಅದು ಸ್ವಲ್ಪ ಸಪ್ರೆಸ್ ಆಗ್ತದೆ, ಅದು ನಮಗೆ ಸ್ಲೀಪ್ಗೆ ಹೆಲ್ಪ್ ಮಾಡುತ್ತದೆ. ಸೊ ಅದು ಸಪ್ರೆಸ್ ಆದವಾಗ ಸ್ಲೀಪ್ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ, ಸೊ ನಿದ್ದೆ ಬರದೇ ಇರುವುದು, ಸ್ಲೀಪ್ ಇನ್ಸೋಮ್ನಿ ಅಂತ ಹೇಳ್ತೇವೆ, ಅದೆಲ್ಲ ತೊಂದರೆ ಕೊಡ್ತದೆ. ಇನ್ನೊಂದು ಕಾಲ್ಡಸ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಂದ್ರೆ ಈ ಫೋನ್ ಆಗ್ಬೋದು ಅಥವಾ ಕಂಪ್ಯೂಟರ್ ಆಗ್ಬೋದು, ಇದನ್ನ ಲಾಂಗ್ ಟೈಮ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುವಾಗ ಕಣ್ಣಿಗೆ ಡ್ರೈನೆಸ್ ಬರ್ತದೆ, ಮತ್ತೆ ಕಣ್ಣು ಮಂಜಾಗ್ತದೆ, ಮತ್ತೆ ಕಣ್ಣಲ್ಲಿ ಉರಿ ಬರುವಂತದ್ದು, ಮತ್ತೆ ಕುತ್ತಿಗೆ ನೋವಾಗುವಂಥದ್ದು, ಅದೆಲ್ಲ ಅದೊಂದು 4-5 ಅಂಶನ ಸೇರಿದನ್ನ ಸಿಂಡ್ರೋಮ್ ಅಂತ ಕರಿತೇವೆ. ಸಿಂಡ್ರೋಮ್ ಅಂತಂದ್ರೆ 4-5 ಅಂಶ ಸೇರಿ ಆಗುವಂಥದ್ದು. ಸೊ ಇದು ಆಗ್ತದೆ, ಅದು ಆಗುವುದು ಯಾಕೆಂತಂದ್ರೆ ಯೂಶ್ವಲಿ ಲಾಂಗ್ ಟೈಮ್ಗೋಸ್ಕರ, ತುಂಬಾ 6 hours, 8 hours, 10 hours, ಸಮಟೈಮ್ಸ್ ಕೆಲವೊಬ್ಬರು 12 hours ಈವನ್ ಆಫ್ಟರ್ ಕಂಪ್ಯೂಟರ್ ಅಂತ ಹೇಳ್ತಾರೆ, ಕಂಪ್ಯೂಟರ್ ಯೂಸ್ ಮಾಡಿ ಆದ ಮೇಲೆ ಮತ್ತೆ ವಾಪಸ್ ಬಂದು ಫೋನ್ ನೋಡ್ತಾರೆ. ಸೊ ಎನಿ ಸ್ಕ್ರೀನ್, ಎನಿ ಗ್ಯಾಜೆಟ್ಸ್ ಕಂಟಿನ್ಯೂಸ್ ಯೂಸ್ ಮಾಡುವಾಗ ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ, ದಟ್ ಇಸ್ ಕಾಲ್ಡ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಮತ್ತೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗ್ಬೋದು, ಇನ್ ಕೇಸ್ ಅವರಿಗೆ ಹಾರ್ಡೇ ಪವರ್ ಇದ್ರೆ ಮಯೋಪೆ ಅಂತಲೇ ಹೇಳಿದ್ದೇನೆ ಅವಾಗ ನಾನು, ಅದನ್ನು ಪವರ್ ಇದ್ರೆ ಮತ್ತೆ ಈ ತರ ತುಂಬಾ ಸ್ಕ್ರೀನ್ ಟೈಮ್ ಯೂಸ್ ಮಾಡುವಾಗ ಸ್ವಲ್ಪ ಅವರಿಗೆ ಸ್ಟ್ರೆಸ್ ಸ್ಟ್ರೈನ್ ಫೀಲ್ ಆಗಬಹುದು. ಮತ್ತೆ ಬ್ಲಿಂಕ್ ರೇಟ್ ಅಂತ ಹೇಳ್ತೇವೆ, ಏನಕ್ಕೆ ನಮ್ಮ ಕಣ್ಣ ರೆಪ್ಪೆ ಅನ್ನೋಂತು ನಮ್ಮ ಕಣ್ಣಿನ ಮೇಲೆ ಒಂದು ನೀರಿನ ಅಂಶ ಇರ್ತದೆ, ಅದು ಕಣ್ಣು ಮತ್ತೆ ರೆಪ್ಪೆ ಮತ್ತೆ ಕಣ್ಣು ಕ್ಲೋಸ್ ಆಗುವಾಗ ಒಂದಕ್ಕೊಂದು ತಾಗೆದು ಡ್ಯಾಮೇಜ್ ಆಗಬಾರ್ದು ಅಥವಾ ಹರಚಬಾರ್ದು ಅಂತ ಹೇಳಿ ಒಂದು ನೀರಿನ ಅಂಶ ಇರ್ತದೆ. ಸೊ ಅದು ಯಾವಾಗ ಇವರು ನಾವು 1 ನಿಮಿಷಕ್ಕೆ 10 times ಬ್ಲಿಂಕ್ ಮಾಡ್ತೇವೆ, ಅದು ಬ್ಲಿಂಕ್ ಆಗುವುದು ಏನಕ್ಕಂತಂದ್ರೆ ಹೊರಗಡೆ ಧೂಳು ಬಂದು ಕೂತಿರ್ತದೆ ನಮ್ಮ ಕಣ್ಣಿನ ಮೇಲೆ, ಆ ನೀರಿನ ಮೇಲೆ ಕಣ್ಣು ಬ್ಲಿಂಕ್ ಮಾಡಿದವಾಗ ನೀರು ಡ್ರೈನ್ ಆಗಿ ಹೋಗ್ತದೆ, ಮತ್ತೆ ಹೊಸ ನೀರು ಬರ್ತದೆ, ಮತ್ತೆ ಹೊಸ ಡಸ್ಟ್ ಬಂದರೆ ಧೂಳು ಕೂತ ಅಥವಾ ಡಸ್ಟ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೊಸ ನೀರು ಬರ್ತದೆ. ಯಾವಾಗ 1 ನಿಮಿಷ ಕಂಟಿನ್ಯೂಸ್ ಫೋನ್ ನೋಡುವಾಗ ಅಥವಾ ಕಂಪ್ಯೂಟರ್ ನೋಡುವಾಗ ನಾವು ಯಾವಾಗ ಕಣ್ಣು ಮುಚ್ಚೋದಿಲ್ಲ ಆವಾಗ ನೀರು ನಮ್ಮ ಔಟ್ ಸೈಡ್ ಅಟ್ಮಾಸ್ಫಿಯರ್ ಗಾಳಿಗೆ ಆರಿ ಹೋಗ್ತದೆ. ಸೊ ಅವಾಗ ಸಡನ್ ಕಣ್ಣು ಮುಚ್ಚಿದಾಗ ಕಣ್ಣು ಉರಿಯುವುದು, ಮರಳೆ ಇದ್ದಾಗ ಅನ್ಸೋದು, ಸ್ಯಾಂಡ್ ಇದ್ದಾಗ ಅನ್ಸೋದು, ಆ ಥರ ಎಲ್ಲ ಅನ್ಸದೆ. ಸೊ ಅದು ಎಲ್ಲದು ಸ್ಕ್ರೀನ್ ಇದು ಮಾಡೋದ್ರಿಂದಾನೆ. ಸೊ ಇದನ್ನ ಹೇಗೆ ನಾವು ತಡೆಗಟ್ಟಬಹುದು ಅಂತಂದ್ರೆ, ಫಸ್ಟ್ ಥಿಂಗ್ ಈಸ್ ದೇರ್ ಇಸ್ ಅ ರೂಲ್, 20-20-20 ರೂಲ್ ಅಂತ. ಸೊ ಎವ್ರಿ ಗ್ಯಾಜೆಟ್ಸ್ ಓದೋದನ್ನು ಫೋನ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅಥವಾ ಯಾವುದನ್ನು ನೋಡೋದು ಕಂಟಿನ್ಯೂಸ್ ನೋಡ್ ವರ್ಕ್ ಇದ್ದಾವಾಗ ಎವ್ರಿ 20 ನಿಮಿಷಕ್ಕೊಮ್ಮೆ 20 ರೂಲ್ ಇಂಟರ್ವಲಲ್ಲಿ 20 ನಿಮಿಷಕ್ಕೊಮ್ಮೆ ಫಸ್ಟ್ ಅವರು 20 ಸೆಕೆಂಡ್, 20 ನಿಮಿಷ ಆಗಿದ ತಕ್ಷಣ ಒಂದು 20 ಸೆಕೆಂಡ್ ಅವರಿಂದ ಒಂದು 20 ಫೀಟ್ ಅಲ್ಲಿ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇರ್ತದಲ್ಲ ವಸ್ತುವನ್ನು ಒಂದು 20 ಸೆಕೆಂಡ್ ನೋಡ್ಬೇಕು, ಮತ್ತೆ 20 ನಿಮಿಷ ಕಂಪ್ಯೂಟರ್ ವರ್ಕ್ ಅಥವಾ ಗ್ಯಾಜೆಟ್ಸ್ ವರ್ಕ್, ಮತ್ತೆ 20 ಸೆಕೆಂಡ್ ದೂರ ನೋಡ್ಬೇಕು. ಸೊ ಹಾಗೆ 20 ಮಿನಿಟ್ಸ್ ಗೆ ಒಂದು 20 ಸೆಕೆಂಡ್ 20 ಫೀಟ್ ಆಬ್ಜೆಕ್ಟ್ ಒಮ್ಮೆ ನೋಡ್ಬೇಕು. ದಟ್ ಇಸ್ ಕಾಲ್ಡ್ 20-20-20 ರೂಲ್. ಅವಾಗ ಏನಾಗ್ತದೆ ಅಂದ್ರೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗೋದಿಲ್ಲ, ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತದೆ. ಮತ್ತೆ ಅವರು ಕಂಪ್ಯೂಟರ್ ಅಥವಾ ಫೋನ್ ಯಾವುದೇ ಯೂಸ್ ಆಬ್ಜೆಕ್ಟ್ ಗ್ಯಾಜೆಟ್ ಯೂಸ್ ಮಾಡ್ತಿರ್ಬೋದು, ಅವುದನ್ನ ಸರೌಂಡಿಂಗ್ ಲೈಟ್ ಏನುಂಟು ಅದರ ಲೈಟ್ಗೆ ಅವರು ಅದನ್ನ ಸೆಟ್ ಮಾಡಿ ಇಟ್ಕೋಬೇಕು ಕಂಪ್ಯೂಟರ್ ಸ್ಕ್ರೀನ್ ಅನ್ನು. ಅವಾಗ ಅದು ಕಣ್ಣಿಗೆ ಸ್ಟ್ರೈನ್ ಆಗುದಿಲ್ಲ. ಮತ್ತೆ ಎನಿ ಬ್ಲೂ ಲೈಟ್ ಫಿಲ್ಟರ್ಸ್ ನೈಟ್ ಮೋಡ್ ಹಾಕೊಳ್ಳೋದು, ಬಿಕಾಸ್ ಅದರಲ್ಲಿ ಸ್ವಲ್ಪ ಲೈಟ್ ಕಡಿಮೆ ಇರ್ತದಲ್ಲ ಅದು ಹಾಕೋಬಹುದು. ಮತ್ತೆ ರುಟೀನ್ ಐ ಚೆಕಪ್ ಎವ್ರಿ 3 ಮಂತ್ಸ್ ಆರ್ 6 ಮಂತ್ ಒಮ್ಮೆ ರುಟೀನ್ ಐ ಚೆಕಪ್ ಅವರು ಮಾಡಿಸ್ಕೊಳ್ತಾ ಇರ್ಬೋದು. ಸ್ಪೆಸಿಫಿಕಲಿ ಈ ತರ ಕಂಪ್ಯೂಟರ್ ಯೂಸ್ ಮಾಡುವಾಗ ಈ ತರ ಮೆಷರ್ಮೆಂಟ್ಸ್, ಈ 20-20-20 ರೂಲ್ ಏನಿದೆ, ಮತ್ತೆ ಅದರ ಲೈಟ್ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಬ್ಲೂ ಲೈಟ್ ಫಿಲ್ಟರ್ ಅನ್ನು ಹಾಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗ್ತದೆ. ಸೊ ವಾಟ್ ಐ ಸೇ ಅದೇ ಸ್ವಲ್ಪ ರೆಸ್ಟ್ ಕೊಟ್ಟು ಸ್ವಲ್ಪ ಕೆಲಸ ಮಾಡ್ತಾ ಇದ್ರೆ ಬೆಟರ್ ಅಂತ.

0: ಈಗ ಈ ಕಣ್ಣಿನ ಇನ್ಫೆಕ್ಷನ್ ಎಲ್ಲ ಸಾಮಾನ್ಯವಾಗಿ ಶುರು ಆಗುತ್ತೆ. ಕಣ್ಣು ಕೆಂಪಾದಾಗ ಅಥವಾ ಕಣ್ಣಲ್ಲಿ ನೀರು ಬಂದಾಗ ಸಾಕಷ್ಟು ಜನರು ಆತಂಕಕ್ಕೆ ಒಳಗಾಗ್ತಾರೆ. ಈ ಕಣ್ಣಿನ ಇನ್ಫೆಕ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ,
1: ಕಣ್ಣು ಕೆಂಪಾಗುವಿಕೆ ಅದು ಇನ್ಫೆಕ್ಷನ್ ಆಗಿರ್ಲೂಬಹುದು ಅಥವಾ ಅಲರ್ಜಿ ಆಗಿರ್ಲೂಬಹುದು. ಅಲರ್ಜಿ ವಿ ಕಾಲ್ ಇಟ್ ಆಸ್ ಇನ್ಫೆಕ್ಷಿಯಸ್ ಆರ್ ನಾನ್ ಇನ್ಫೆಕ್ಷಿಯಸ್. ಇನ್ಫೆಕ್ಷಿಯಸ್ ಅಂತಂದ್ರೆ ಮೇ ಬಿ ವೈರಲ್ ಟೀರಿಯಲ್ ಆರ್ ಎನಿ ಫಂಗಲ್, ಅದು ಅದಕ್ಕೊಂದು ಪರ್ಟಿಕ್ಯುಲರ್ ಸೋರ್ಸ್ ಇರ್ತದೆ. ಈಗ ಶೀತ ನೆಗಡಿ ಇದ್ದಾಗ ಇಂಜೆಕ್ಷನ್ ಇನ್ಫೆಕ್ಷನ್ ಆಗ್ತದೆ, ಅಥವಾ ಏನಾದರೂ ಕೋಲ್ತಾಗಿ ಕಣ್ಣಿಗೆ ಗಾಯ ಆಗಿ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಬಹುದು, ಇಲ್ಲ ಬ್ಯಾಗ್ ಮತ್ತು ವೈರಲ್ ಇನ್ಫೆಕ್ಷನ್ ಆಗಿರಬಹುದು. ಸೊ ಮೂರು ಥರದ್ದು ಬರ್ತದೆ. ಅದರಲ್ಲಿ ಸಿಂಪ್ಟಮ್ಸ್ ಯೂಶಲಿ ಕಣ್ಣು ಮಂಜಾಗುವುದು, ಕಣ್ಣು ಕೆಂಪಾಗುವುದು, ಮತ್ತು ಬ್ಯಾಕ್ಟೀರಿಯಲ್ಲಿ ಮೋರ್ ಆಫ್ ತುಂಬ ವೈಟ್ ಡಿಸ್ಚಾರ್ಜ್ ಬರ್ತದೆ, ಕಣ್ಣಲ್ಲಿ ಪುರುಕು ಬರೋದು ಅಂತ ಹೇಳ್ತಾರೆ, ತುಂಬ ವೈಟ್ ಡಿಸ್ಚಾರ್ಜ್ ಬರ್ತದೆ. ಮತ್ತು ಬೆಳಗ್ಗೆ ಎದ್ದಾಗ ತುಂಬ ಕಣ್ಣು ಅಂಟ್ಕೊಂಡಿರೋದು, ಕಣ್ಣು ತುಂಬ ಪೇಯ್ನ್ ಆಗುವುದು, ಚುಚ್ಚುವುದು ಎಲ್ಲ ಇರ್ತದೆ. ಸೊ ಅವೆಲ್ಲ ಇನ್ಫೆಕ್ಷನ್ ಯೂಶಲಿ ಇನ್ಫೆಕ್ಷಿಯಸ್ ಇರ್ತದೆ, ಏನಾದರೂ ಆರ್ಗನಿಸಮ್ ಬಂದು ಇನ್ಫೆಕ್ಷನ್ ಆಗಿರ್ತದೆ. ಅಲರ್ಜಿ ಅಂತಂದ್ರೆ ಯೂಶಲಿ ಬೈಲ್ಯಾಟ್ ಇನ್ಫೆಕ್ಷನ್ ಯೂಶಲಿ ಒಂದು ಕಣ್ಣಿಗೆ ಆಗಿ ಮತ್ತೆ ಕಣ್ಣು ಇನ್ನೊಂದು ಕಣ್ಣಿಗೆ ಸ್ಪ್ರೆಡ್ ಆಗ್ತದೆ. ಬಟ್ ಅಲರ್ಜಿ ಅನ್ನೋಂಥದ್ದು ಎಟ್ ಎ ಟೈಮ್ ಒಂದೇ ಕಣ್ಣಿಗೆ ಎರಡು ಕಡೆ ಒಂದೇ ಕಡೆ ಬರ್ತದೆ. ಬೇಗ ಹೊರಗಡೆ ಹೋದವಾಗ ಪರ್ಟಿಕ್ಯುಲರ್ ಡಸ್ಟ್ ಆಗಿರ್ಬೋದು, ಧೂಳಾಗಿರ್ಬೋದು, ಇಲ್ಲ ಯಾವುದೋ ಗಿಡ ಮರ ಎಲೆಗಳದ್ದು ಯಾರೋ ಒಂದು ಪೋಲನ್ಸ್ ಅಂತ ಹೇಳ್ತೀವಿ, ಹೂವಿದ ಪೋಲನ್ಸ್, ಅದು ಕಣ್ಣಿಗೆ ಹೋದವಾಗೆಲ್ಲ ಅಲರ್ಜಿ ಆಗ್ತದೆ. ಸೊ ವಾಟ್ ದೇ ವಿಲ್ ಪೀಪಲ್ ಅಲರ್ಜಿ ಆಗಿದ ತಕ್ಷಣ ಕಣ್ಣು ತಿಕ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಉಜ್ಜಲಿಕ್ಕೆ ಶುರು ಮಾಡ್ತಾರೆ. ಉಜ್ಜಿದವಾಗ ಅದು ಟ್ರೋಮಾ ಥರ ಆಗಿ ಕಣ್ಣು ಫುಲ್ ಕೆಂಪಾಗ್ತದೆ, ಅದು ಇನ್ಫೆಕ್ಷನ್ ಆಗೋದಿಲ್ಲ. ಅದು ಬಟ್ ಇನ್ಫೆಕ್ಷನ್ ಆಗಿ ಟರ್ನ್ ಆಗಬಹುದು ಕಣ್ಣು ಉಜ್ಜಿಕೊಂಡ್ರೆ, ಬಟ್ ಜಸ್ಟ್ ಅಲರ್ಜಿ ಇದ್ರೆ ಆಂಟಿ ಅಲರ್ಜಿಕ್ ಟೆಸ್ಟ್ ಅಂದರೆ ಅಲರ್ಜಿ ಕಡಿಮೆ ಮಾಡಲಿಕ್ಕೆ ಡ್ರಾಪ್ಸ್ ಕೊಡ್ಬೋದು. ಬಟ್ ಈ ಥರ ಇನ್ಫೆಕ್ಷನ್ಸ್ ಇದ್ರೆ ಅದಕ್ಕೆ ವೈರಲ್ ಆದರೆ ಆ್ಯಂಟಿ ವೈರಲ್, ಅದೇ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಫಂಗಸ್ ಆಗಿದ್ರೆ ಅದಕ್ಕೆ ಆ್ಯಂಟಿ ಫಂಗಲ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ಕ್ಲಿಯರ್ ಮಾಡ್ಕೋಬಹುದು, ಕಣ್ಣು ಕ್ಲೀನ್ ಆಗ್ತದೆ. ಬಟ್ ಯೂಶಲಿ ಎಂತ ಮಾಡ್ತಂದ್ರೆ ಒಂದು ಆಗಿದ ತಕ್ಷಣ ಯೂಶಲಿ ಕಣ್ಣು ಕೆಂಪಾದರೆ ಹೋಗಿ ಒಂದು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಒಂದು ಅಲ್ಲಿ ಕೇಳಿ ಒಂದು ಡ್ರಾಪ್ಸ್ ಕೊಟ್ಟು ಹಾಕೊಂಡು ಬರ್ತಾರೆ. ಅದನ್ನು ಮಾಡಬಾರದು ಆ್ಯಕ್ಚುಲಿ, ಬಿಕಾಸ್ ಅದು ಎಲ್ಲದಕ್ಕೂ ಒಂದೇ ಡ್ರಾಪ್ಸ್ ಆಗೋದಿಲ್ಲ. ಯಾವ ಆರ್ಗನಿಸಮ್ ಇಂದಾಗಿ ಇನ್ಫೆಕ್ಷನ್ ಆಗಿದೆ ಅದಕ್ಕೇನೆ ಡ್ರಾಪ್ಸ್ ಕೊಡಬೇಕು. ಸೊ ಅದೆಲ್ಲದಕ್ಕೂ ಒಂದೇ ಆದರೆ ಅವಾಗ ಏನಾಗ್ತದೆ ಅಂತಂದ್ರೆ ಯೂಶಲಿ ಫಾರ್ ಎಕ್ಸಾಂಪಲ್ ಫಂಗಲ್ ಅದರಿಂದ ಏನು ಇನ್ಫೆಕ್ಷನ್ ಅಲ್ಸರ್ ಆದರೆ ಕಣ್ಣಿಗೆ ಅಲ್ಸರ್ ಗಾಯ ಆದರೆ ಹುಣ್ಣಾದರೆ ಅದಕ್ಕೆ ನೀವು ಸ್ಟೀರಾಯ್ಡ್ ಹಾಕ್ಲಿಕ್ಕಿಲ್ಲ. ಬಟ್ ಕೆಲವೊಮ್ಮೆ ಕೆಲವೊಂದು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಕೇಳಿದಾಗ ಅದು ಕೊಟ್ಟು ಬಿಡ್ತಾರೆ, ಹಾಕಿದವಾಗ ಅದು ಕಡಿಮೆ ಆಗೋದಕ್ಕಿಂತ ಉಲ್ಬಣ ಜಾಸ್ತಿ ಆಗ್ತದೆ, ಉಲ್ಬಣ ಕೊಳ್ತದೆ ತುಂಬ ಜಾಸ್ತಿ ಆಗ್ತದೆ. ಇಲ್ಲಿ ತನಕ ಅಂತಂದ್ರೆ ನಿಮಗೆ ದೃಷ್ಟಿ ಕಳ್ಕೊಳ್ಳಬಹುದು ನೀವು, ಅಲ್ಲಿ ತನಕ ಜಾಸ್ತಿ ಆಗ್ತದೆ. ಸೊ ಬೆಟರ್ ಅಂತಂದ್ರೆ ಇನ್ನೇ ಸ್ವಲ್ಪ ಕೆಂಪಾದ್ರೂ ಏನೇ ತೊಂದರೆ ಆದ್ರೂ ಕಿರಿಕಿರಿ ಅನ್ನಿಸ್ತಾ ಇದ್ರೆ ಜಸ್ಟ್ ಒಂದು ಡಾಕ್ಟರ್ಗೆ ತೋರಿಸಿ ಪರ್ಟಿಕ್ಯುಲರ್ ಮೆಡಿಕಲ್ ತಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್.
0: ಈಗ ಸಾಮಾನ್ಯವಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದಾಗ ಇಂಥ ಫುಡ್ಗಳನ್ನೆಲ್ಲ ತಿನ್ನಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಈಗ ಈ ಕಣ್ಣಿನ ಆರೋಗ್ಯಕ್ಕೆ ಬಂದಾಗ ಏನಾದರೂ ತಾವು ಡಾಕ್ಟರ್ ಆಗಿ ಒಂದು ಫುಡ್ಡನ್ನು ಸಜೆಸ್ಟ್ ಮಾಡೋದಾದ್ರೆ,
1: ಕಣ್ಣಿಗೆ ಅಂದರೆ ವಿಟಮಿನ್ ಎ ಅಂಶ ಬೇಕಿರ್ತದೆ, ಅದು ಯೂಶಲಿ ಕ್ಯಾರೆಟ್ ಇಂದ ಸಿಗ್ತದೆ. ಅದು ಬಂದು ಕ್ವಶನ್ಸ್ ಕೇಳ್ತಾರೆ ಜನ, ಲೈಕ್
0: ಬಾಯ್ಲ್ ಮಾಡಿ ತಿನ್ಬೋದು ಅಥವಾ ಹಸಿ
1: ತಿನ್ಬೋದು, ಬಟ್ ಕ್ಲೀನ್ ಮಾಡಿ ಅಷ್ಟೇ. ಬಟ್ ಅದೇ ಕ್ಯಾರೆಟ್ ಈಗ ದೇಹಕ್ಕೆ ಎಷ್ಟು ಬೇಕು ಅದು ತಗೊಳ್ತದೆ, ಅದು ಒಂದು ಕ್ಯಾರೆಟ್ ಅಲ್ಲಿ ಸಿಗ್ತದೆ, ಟೂ ಕ್ಯಾರೆಟ್ ಅಲ್ಲಿ ಸಿಗ್ತದೆ. ನನಗಂತ ಕ್ಯಾರೆಟ್ ತಿಂದ ಚೆನ್ನಾಗ್ತಂತ ಹತ್ತದ ಕ್ಯಾರೆಟ್ ತಿನ್ಲಿಕ್ಕೆ ಆಗುದಿಲ್ಲ. ಸೊ ಎಷ್ಟು ಬೇಕು ಮಿತದಲ್ಲಿ ಎಷ್ಟು ಬೇಕು ಅಷ್ಟು ತಗೊಂಡು, ಹಣ್ಣು ಹಂಪಲ್ ಆಗಿರ್ಬೋದು ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನಾವು ತರಕಾರಿ ಏನಂತೇವೆ ಅದರಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತದೆ, ಅದನ್ನು ತಗೊಳ್ಳೋದ್ರಿಂದ ಬಾಡಿಗೆ ಏನು ಬೇಕಿರ್ತದೆ ಅದು ಸಿಗ್ತಾ ಇರ್ತದೆ.
0: ಡಾಕ್ಟರ್, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಇಲ್ಲಿ ನೀವು ಕಣ್ಣಿನ ವಿಭಾಗದ ವೈದ್ಯಾಧಿಕಾರಿಯಾಗಿದ್ದೀರಿ. ಈಗ ನಿಮ್ಮ ಈ ಕಣ್ಣಿನ ಚಿಕಿತ್ಸಾ ವಿಭಾಗದಲ್ಲಿ ಯಾವೆಲ್ಲ ಸೌಲಭ್ಯಗಳು ಜನರಿಗೆ ಸಿಗ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಕಣ್ಣಿನ ವಿಭಾಗದಲ್ಲಿ ಈಗ ನಾನು ಡಿಸ್ಕಸ್ ಮಾಡಿದ್ದೇವೆ, ಕಣ್ಣಿನ ದೃಷ್ಟಿದೋಷ ಆಗಿರಬಹುದು ಮತ್ತೆ ಎನಿ ಟೈಮ್ ಮಯೋಪಿ, ಹೈಪರ್ಮೆಟ್ರೋಪಿ, ಪ್ರೆಸ್ಬಿಪಿ, ಆಲ್ ಕೈಂಡ್ ಆಫ್ ರಿಫ್ರಾಕ್ಟಿವ್ ಎರರ್ಸ್, ಮತ್ತೆ ಕಣ್ಣಿನ ಪೊರೆಯ ಚಿಕಿತ್ಸೆ ಆಗ್ತದೆ, ಇಲ್ಲಿ ಪೊರೆ ತೆಗೆಯೋದು ಮತ್ತೆ ಲೆನ್ಸ್ ಅಳವಡಿಕೆ ಎಲ್ಲ ಆಗ್ತದೆ. ಮತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ಅವರಿಗೆ ಕಣ್ಣಿನ ನರ ಕೆಲವೊಮ್ಮೆ ಡ್ಯಾಮೇಜ್ ಆಗ್ತದೆ, ಡಯಾಬಿಟಿನೋಪತಿ ಅಂತ ಹೇಳ್ತೇವೆ, ಅದರ ಟ್ರೀಟ್ಮೆಂಟ್ ಕೂಡ ಆಗ್ತದೆ. ಮತ್ತೆ ಸ್ಕ್ರೀನಿಂಗ್ ಆಫ್ ಗ್ಲುಕೋಮಾ, ಅಂದರೆ ಗ್ಲುಕೋಮಾ ಅನ್ನೋಂಥದ್ದು ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಿ ನರ ಸವಿಯುವಂಥದ್ದು, ಅದರದ್ದು ಸ್ಕ್ರೀನಿಂಗ್ ಆಗ್ತದೆ ಇಲ್ಲಿ. ಅದನ್ನು ನಾವು ಐಒಪಿ ಮೆಷರ್ ಮಾಡಿ ಕಣ್ಣಿನ ಪ್ರೆಷರ್ ಮೆಷರ್ ಮಾಡಿ ಅದಕ್ಕೆ ಸೂಕ್ತವಾದ ಡ್ರಾಪ್ಸ್ ಕೊಟ್ಟು ಅದನ್ನು ತಡೆಗಟ್ಟಬಹುದು ನಾವು. ಜೊತೆಗೆ ಮೆಳ್ಳೆಗಣ್ಣು ಸ್ಕ್ವಿಂಟಿ ಅಂತ ಹೇಳ್ತೇವೆ, ಅದು ಯೂಶಲಿ ಗ್ಲಾಸಿಂದ ಏನಾದ್ರು ಆಗಿದ್ರೆ ಅಥವಾ ದೃಷ್ಟಿದೋಷದಿಂದ ಬಂದಿದ್ದರೆ ಅದನ್ನು ಸರಿ ಮಾಡಬಹುದು. ಮತ್ತು ಫರ್ದರ್ ಏನಾದರು ಟ್ರೀಟ್ಮೆಂಟ್ ಬೇಕಿದ್ರೆ ಅದನ್ನು ಸಹ ನಾವು ಮಾಡಿ ಕೊಡ್ಬೋದು. ಇಲ್ಲಿ ಹಾಸ್ಪಿಟ್ಲಲ್ಲಿ ರೀಸೆಂಟ್ಲಿ ಒಂದು 2 ವರ್ಷ ನಮ್ಮ ಹೊಸ ಕಣ್ಣಿನ ಓಟಿ ಆಪರೇಷನ್ ಥಿಯೇಟರ್ ಕೂಡ ಉಂಟು, ಡೆಡಿಕೇಟೆಡ್ ಟು ಆಫ್ತಲ್ ಡಿಪಾರ್ಟ್ಮೆಂಟ್, ಅಲ್ಲಿ ನಮ್ಮ ಒಳ್ಳೆ ಸ್ಟಾಫ್ ಎಲ್ಲ ಇದ್ದಾರೆ. ಸೊ ಡೈಲಿ ವಾಟ್ ಇಸ್ ಆಗ್ತಾ ಇರ್ತದೆ. ಸೊ ಜನರಿಗೆ ಏನೇ ತೊಂದರೆ ಇದ್ರು, ಕಣ್ಣಿನ ಪೊರೆ ಸಮಸ್ಯೆ ಇದ್ರೆ ಅಥವಾ ಏನೇ ಇದ್ರು ಒಮ್ಮೆ ಬಂದು ನನ್ನ ಭೇಟಿ ಮಾಡಿ ಅದರ ಸೂಕ್ತ ಚಿಕಿತ್ಸೆಯನ್ನು ತಗೋಬೇಕು.
0: ಕಣ್ಣಿಗೆ ಏನಾದರೂ ಸಮಸ್ಯೆ ಬಂದಾಗ ಸಾಕಷ್ಟು ಮಂದಿ ಸೆಲ್ಫ್ ಮೆಡಿಸಿನ್ ಮಾಡ್ಕೊಳ್ತಾರೆ, ಮನೆಯಲ್ಲೇ ಮಾಡ್ಕೊಳ್ತಾರೆ, ಅದಕ್ಕೆ ನಿಮ್ಮೊಂದು ಸಲಹೆ ಏನು?
1: ಹೌದು, ಅದು ಹೇಳಿದ್ನಲ್ಲ, ಬಿಕಾಸ್ ಕಣ್ಣನ್ನು ಅದು ಡ್ಯಾಮೇಜ್ ಆದವಾಗ ಮೋಸ್ಟ್ ಆಫ್ ದಮ್ ಎಲ್ಲರೂ ಅದೇ ಹೊರಗಡೆ ಹೋಗಿ ಮೆಡಿಕಲ್ ಸ್ಟೋರ್ ಎಲ್ಲ ತೊಗೊಂಡ್ಬಿಡ್ತಾರೆ. ಅದು ಚಿಕ್ಕಪುಟ್ಟ ಸಮಸ್ಯೆ ಆದರೆ ಮೇ ಬಿ ಅದೆಲ್ಲ ಕ್ಯೂರ್ ಆಗ್ಬೋದೇನೋ, ಬಟ್ ಅಕಸ್ಮಾತ್ ಏನಾಗಿ ತುಂಬ ಡ್ಯಾಮೇಜ್ ಆಗಿ ಅವರು ರಾಂಗ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಣ್ಣಿನ ದೃಷ್ಟಿಯ ಹೋಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿರಲಿ ಅಥವಾ ದೊಡ್ಡ ಸಮಸ್ಯೆ ದೊಡ್ಡದಾಗಿರಲಿ ಒಮ್ಮೆ ಬಂದು ತೋರಿಸ್ಕೊಂಡು ಅವರು ಅದಕ್ಕೆ ಸೂಕ್ತ ಚಿಕಿತ್ಸೆ ತೊಗೊಳ್ಳೋದು ಬೆಟರ್. ಮತ್ತು ಅದನ್ನು ಒಂದು ಚಿಕ್ಕದ್ರಿಂದ ಸಮಸ್ಯೆ ದೊಡ್ಡದಾಗೋದು ಬೇಡ. ಸೊ ಏನಾದರೂ ಬೇರೆ ಡ್ರಾಪ್ಸ್ ಹಾಕಿ, ಸೊ ಚಿಕ್ಕದಿರಲಿ ಸಮಸ್ಯೆ ದೊಡ್ಡದಿರಲಿ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಡ್ರಾಪ್ಸ್ ಹಾಕೊಳ್ಳೋದು ಬೆಟರ್. ಮೆಡಿಕಲ್ಸ್ ಅಥವಾ ಔಟ್ಸೈಡ್ ಟ್ರೀಟ್ಮೆಂಟ್ ಮಾಡೋದಷ್ಟು ಸೂಕ್ತ ಅಲ್ಲ.
0: ಡಾಕ್ಟರ್, ಈಗ ಮಕ್ಕಳಲ್ಲಿ ಕಾಡುವಂತಹ ಅಂದರೆ ಲೇಜಿ ಐ ಅಂತ ಹೇಳ್ತಾರೆ, ಆ ಸಮಸ್ಯೆಗೆ ಏನು ಪರಿಹಾರ ಅಥವಾ ಹೇಗೆ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ?
1: ಲೇಜಿ ಐ ಅಂದರೆ ಅವರು ಆಂಬ್ಲಿಯೋಪಿಯಾ ಅಂತಲೇ ಹೇಳ್ತೇವೆ. ಅದು ಯೂಶ್ವಲಿ ನಾನು ಹೇಳಿದಾಗಿ ಈ ಗ್ಲಾಸಸ್ ಶಾರ್ಟ್ ಸೈಡ್ನೆಸ್ ಅಥವಾ ಲಾಂಗ್ ಸೈಡ್ನೆಸ್ ಇರ್ಬೋದು, ಅವರಿಗೆ ಗ್ಲಾಸ್ ಇರ್ತದೆ. ಸೊ ಅವರಿಗೆ ಅದು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿದರೆ ಅದು ಅವರ ಕಣ್ಣಿನ ನರ ಏನುಂಟು ಅದು ಚೆನ್ನಾಗಿರ್ತದೆ. ಇನ್ ಕೇಸ್ ಅವರು ಹಾಕಲಿಲ್ಲ ಅಂತಂದರೆ, ಸೊ ಅಲ್ಲಿಂದ ಈಗ ವಾಟ್ ಎವರ್ ದೇಸಿ ಅದು ನಮ್ಮ ನರ ಕಣ್ಣಿನ ನರ ಅದನ್ನು ಸೆನ್ಸ್ ಮಾಡಿ ಬ್ರೈನಿಗೆ ಸಪ್ಲೈ ಮಾಡ್ತದೆ. ಸೊ ಗ್ಲಾಸ್ ಹಾಕಿದರೆ ಚೆನ್ನಾಗಿ ಕಾಣ್ತದೆ, ಸೊ ಬ್ರೈನಿಗೆ ಸೆನ್ಸೇಷನ್ ಹೋಗ್ತಾ ಇರ್ತದೆ. ಯಾವಾಗ ಅವರು ಹಾಕೋದಿಲ್ಲ ಗ್ಲಾಸು ಅವರು ಕಡಿಮೆ ಕಾಣ್ತದೆ ಅವರಿಗೆ, ಸೊ ಬ್ಲರಿ ವಿಷನ್ ಇರ್ತದೆ, ಕ್ಲಿಯರ್ ಕಾಣಿಸೂ ಇಲ್ಲ. ಸೊ ಅದೇ ಆ ದೃಷ್ಟಿಗೇನೆ ಕಣ್ಣಿನ ನರ ಸೆಟ್ ಆಗಿ ಹೋಗ್ತದೆ, ಅದು ಬ್ರೈನ್ ಸೆಟ್ ಆಗಿ ಹೋಗ್ತದೆ, ಇಂಪಲ್ಸ್ ಪಾಸ್ ಆಗೋದಿಲ್ಲ. ಸೊ ಇಂದ ಆವಾಗ ಅದು ಒಮ್ಮೆಲೆ ಅದು ಆಂಬ್ಲೋಪಿಯಾ ಅಥವಾ ನರಕ್ಕೆ ವೀಕ್ ಆಗಿಬಿಟ್ರೆ ಕಣ್ಣು, ಮತ್ತೆ ಎಷ್ಟೇ ಗ್ಲಾಸ್ ಮಾಡಿದ್ರು ಅವರಿಗೆ ಅದು ಸ್ಪಷ್ಟ ಕಾಣಲಿಕ್ಕಿಲ್ಲ. ಸೊ ಆ ಥರ ಆಂಬ್ಲೋಪಿಯಾ ಆಗೋದಕ್ಕಿಂತ ಮುಂಚೆನೆ ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿ ಕಣ್ಣಿನ ನರವನ್ನು ಸಂರಕ್ಷಿಸಿಕೊಳ್ಳುವುದು ಬೆಟರ್.
0: ಡಾಕ್ಟ್ರೆ, ಗ್ಲೂಕೋಮಾ ತಪಾಸಣೆ ಯಾಕೆ ಮಾಡಬೇಕು ಮತ್ತೆ ಅದು ಯಾರಿಗೆಲ್ಲ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
1: ಗ್ಲೂಕೋಮಾ ಅನ್ನುವಂಥದ್ದು ಯೂಶ್ವಲಿ ಕಣ್ಣಿನ ಪ್ರೆಷರ್, ಕಣ್ಣಿನ ಒಳಗೆ ನಾನು ಪ್ರೆಷರ್ ಇರ್ತದೆ ಅದು ಜಾಸ್ತಿಯಾಗಿ ಅದರಿಂದ ನರ ಸವಿಯುವಂಥದ್ದು. ಗ್ಲೂಕೋಮಾ ಟೆಸ್ಟ್ ನಮ್ಮಲ್ಲಿ ಸ್ಕ್ರೀನಿಂಗ್ ಆಗ್ತದೆ, ಅದಕ್ಕೆ ಯೂಶ್ವಲಿ ಅದನ್ನು ಫಸ್ಟ್ ಡ್ರಾಪ್ಸಿಂದನೇ ಅದನ್ನು ಸರಿ ಮಾಡಲಿಕ್ಕೆ ನೋಡ್ತೇವೆ. ಅದರಿಂದ ಕಣ್ಣು ಸವಿಯಿದ್ದವಾಗ ಅದು ಇಟ್ ಇಸ್ ಕಾಲ್ಡ್ ಸೈಲೆಂಟ್ ಕಿಲ್ಲರ್ ಗ್ಲೂಕೋಮಾ. ಯಾಕೆ ಅಂತಂದರೆ ಇನಿಷಿಯಲಿ ಜಸ್ಟ್ ಬ್ಲರ್ ಆಗ್ತದೆ ಅಷ್ಟೇ. ಸೊ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆದವಾಗ ಕಂಪ್ಲೀಟ್ ಬ್ಲೈಂಡ್ನೆಸ್ ಆಗ್ಬೋದು, ಬಟ್ ಒಮ್ಮೆ ಬ್ಲೈಂಡ್ನೆಸ್ ಆದರೆ ಅದನ್ನು ಮತ್ತೆ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ರುಟೀನ್ ಚೆಕಪ್ ಆಫ್ಟರ್ 20 ಇಯರ್ಸ್ ಆಫ್ ಏಜ್ ಆಫ್ 15 ಹೇಳಿದ್ನಲ್ಲ ಇಯರ್ಲಿ, ಒಮ್ಮೆ 15-20 ಇಯರ್ಸ್ ಆದಮೇಲೆ ಅವ್ರು ರುಟೀನ್ ಆಗಿ ಚೆಕಪ್ ಮಾಡಿಸ್ಕೋಬೋದು. ನಾವು ಕಣ್ಣಿನ ಪ್ರೆಷರ್ ನೋಡಿ ಜಾಸ್ತಿ ಇದ್ದರೆ ಅಥವಾ ಜಾಸ್ತಿ ಇಲ್ಲ ಅಂತಂದ್ರೂ ಜಸ್ಟ್ ಒಮ್ಮೆ ನರ ಒಮ್ಮೆ ನೋಡ್ತೇವೆ, ನರ ಚೆನ್ನಾಗಿತ್ತು ಮತ್ತು ಪ್ರೆಷರ್ ನಾರ್ಮಲ್ ಉಂಟು ಅಂತಂದರೆ ಅದಕ್ಕೆ ತತ್ವಾದ್ರೆ ಏನಾದರೂ ಬೇಗ ನಮಗೆ ಸಸ್ಪಿಷಿಯಸ್ ಅಂದ್ಕೊಂಡು ಗ್ಲೂಕೋಮಾ ಉಂಟು ಅಂತಂದರೆ ವಿಜುವಲ್ ಫಂಕ್ಷನ್ ಟೆಸ್ಟ್ ಅಂತ ಬರ್ತದೆ, ಎಷ್ಟು ಕಾಣ್ತದೆ ಅಂತ ಒಂದು ಟೆಸ್ಟ್ ಬರ್ತದೆ. ಮತ್ತು OCT ಆಪ್ಟಿಕಲ್ ಕೊರೆನ್ಸ್ ಟೊಮೊಗ್ರಫಿ ಅಂತ ಕಣ್ಣಿನ ನರದ ಒಂದು ಟೆಸ್ಟ್, ಅದೆರಡು ಮಾಡಿ ಅದೆರಡು ಟೆಸ್ಟಿಂದ ಮತ್ತು ಕಣ್ಣಿನ ಪ್ರೆಷರ್ ಇದು ಮೂರನ್ನು ನಾವು ನೋಡಿ ಅದನ್ನು ಅದರಲ್ಲಿ ಸಮಸ್ಯೆ ಉಂಟಾ ಇಲ್ಲ ಅಂತ ನೋಡಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಗ್ಲೂಕೋಮಾ ಇಲ್ಲ ಅಂತ. ಇಫ್ ಇದ್ದರೆ ಫಸ್ಟ್ ಇನಿಷಿಯಲ್ ನಾವು ವಿಲ್ ಸ್ಟಾರ್ಟ್ ವಿತ್ ಡ್ರಾಪ್ಸ್ ಅಂತ ಹಾಗೆ ಪ್ರೆಷರ್ ಕೊಟ್ಟು ಆ ಪ್ರೆಷರಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳ್ತೇವೆ, ಅದರಿಂದ ನರ ಸವಿಯುವುದಿಲ್ಲ. ಹಾಗೆ ಮತ್ತೆ ಅವರು ಇಯರ್ಲಿ 6 ಮಂತ್ ಒಮ್ಮೆ, ಇನ್ ಕೇಸ್ ಗ್ಲೋಕೋಮಾ ಡಯಾಗ್ನೋಸ್ ಆದರೆ ಅವರಿ 6th month ಒಮ್ಮೆ ಅವರು ಅದನ್ನು ಚೆಕ್ ಮಾಡಿಸ್ಕೊಳ್ತಾ ಇರಬೇಕಾಗ್ತದೆ. ಮಂತ್ಲಿ ಪ್ರೆಷರ್ ಚೆಕ್ ಮಾಡಿಸ್ಕೋಬೇಕು, ಬಟ್ ಅದೇ VFT ಮತ್ತು OCT ಅಂತ ಏನಂದ್ರೆ ಅದನ್ನೊಂದು 3-6 months ಒಮ್ಮೆ ಚೆಕ್ ಮಾಡಿಸ್ಕೋಬೇಕಾಗ್ತದೆ ಅವರು ಅದನ್ನು.
0: ಡಾಕ್ಟ್ರೆ, ಇಷ್ಟು ಹೊತ್ತು ಕಣ್ಣಿಗೆ ಬರುವಂತಹ ಸಾಮಾನ್ಯ ಕಾಯಿಲೆಗಳಾಗಿರ್ಬೋದು, ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಕಣ್ಣಿನ ಚಿಕಿತ್ಸಾ ವಿಭಾಗದ ಕುರಿತಾಗಿ ಹೀಗೆ ಅನೇಕ ಮಾಹಿತಿಯನ್ನು ನಮ್ಮ ಕೆಳಗರಿಗೆ ಹಂಚಿಕೊಂಡಿದ್ದೀರಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟ್ರೆ.
1: ಥ್ಯಾಂಕ್ ಯು ಸೋ ಮಚ್.

0: ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.
1: ಕೆಳಗರೆ ನೀವು ಕೇಳ್ತಾ ಇರೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳು, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳು. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ KKಲ್ಯಾಣ್.

ಕೇಳುಗರೆ, ಇದುವರೆಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಈ ಗೀತೆಗಳಿಗೆ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಇಲ್ಲಿಗೆ ಚಿತ್ರಗೀತೆಗಳ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ SM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ RG ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ತು ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದರೂ ಮತ್ತೆ ಯಾವುದಾದ್ರೂ ರೂಪದಲ್ಲಾದರೂ ನಮ್ಮ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕನ್ನು ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸ್ಬೋದು ಅಂತ ಹೇಳ್ತೀನಿ. ಯಾವುದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ನ ಬಳಸ್ಬೋದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸ್ಬೋದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನು ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನು ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಸಾಂಗ್ ಬರ್ತಿದೆ, ಕೇಳ್ಕೊಂಡು ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನೂ ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ವರೆಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಚೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಅವಾಗ್ಲೇ ಹೇಳಿದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ ಬಿಡ್ತೀವಿ ಅಲ್ವಾ. ಅದರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದ್ರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಪ್ಲಾಸ್ಟಿಕ್ನಿಂದ ನಮ್ಮನ್ನು ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದರೂ ಪ್ಲಾಸ್ಟಿಕ್ ಬಳಸೋದನ್ನು ನಿಲ್ಲಿಸಿ ನಮ್ಮನ್ನು ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

കേൾക്കുന്നുള്ളത് റേഡിയോ നിനാദ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ನಿಖಿಲ್ ಕೇಳುತ್ತಿರುವ ರೇಡಿಯೋ ನಿನಾದ 90.4 FM.
1: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
2: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
1: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
2: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
1: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
3: ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸಂ ಪಿನ್ನ ನಾಲ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಯೋ ಉಂಡು. ನಿಂಗಲ ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮತ್ ಭಾಗವಹಿಸರು ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟ ಕಾದು ಕೊಡುಕರು. SDM ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. SDM ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಕುರಿತು ನಮಗೆ ಮಾಹಿತಿಯನ್ನ ನೀಡಲಿಕ್ಕೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಕಣ್ಣಿನ ಚಿಕಿತ್ಸಾ ವಿಭಾಗದ ಡಾಕ್ಟರ್ ಸುಭಾಷ್ ಚಂದ್ರ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಡಾಕ್ಟ್ರೆ, ನಮಗೆಲ್ಲ ಗೊತ್ತೇ ಇದೆ ನಮ್ಮ ದೇಹದ ಅತಿ ಸೂಕ್ಷ್ಮ ಅಂಗಗಳಲ್ಲಿ ಕಣ್ಣು ಬಹಳ ಪ್ರಮುಖವಾದದ್ದು. ಆದರೆ ಕಣ್ಣುಗಳ ಆರೋಗ್ಯ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂತದ್ದು, ಕಣ್ಣಿನ ದೃಷ್ಟಿದೋಷದ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಕಣ್ಣಿನ ದೃಷ್ಟಿದೋಷ ಅನ್ನುವಂಥದ್ದು ಕಣ್ಣು ಮಂಜಾಗುವುದಂತ ಹೇಳ್ತಾರೆ. ಅದು ಚಿಕ್ಕವರಲ್ಲಿರ್ಬೋದು ಅಥವಾ ದೊಡ್ಡವರಲ್ಲಿ ಇರಬಹುದು. ಅದಕ್ಕೆ ನಾವು ಇಂಗ್ಲೀಷಲ್ಲಿ ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೇವೆ. ಮೂರು ಟೈಪ್ಸ್ ಇರ್ತದೆ, ಮೂರು ವಿಧ ಇರ್ತದೆ ದೃಷ್ಟಿದೋಷದಲ್ಲಿ. ಒಂದು ಮಯೋಪಿಯಾ, ಮಯೋಪಿಯಾ ಸಮೀಪ ದೃಷ್ಟಿದೋಷ, ಅವರಿಗೆ ಹತ್ತಿರದ್ದು ಚಂದ ಕಾಣ್ತದೆ ಬಟ್ ದೂರದ ಕಾಣುದಿಲ್ಲ. ಮತ್ತೊಂದು ಹೈಪರ್ಮೆಟ್ರೋಪಿಯಾ, ಅದು ಲಾಂಗ್ ಸೈಟೆಡ್ನೆಸ್ ಅಥವಾ ದೂರದೃಷ್ಟಿದೋಷ ಅಂತ ಹೇಳ್ತೇವೆ. ಅವರಿಗೆ ಹತ್ತಿರ ಸ್ವಲ್ಪ ಬ್ಲರ್ ಆಗ್ತದೆ ಬಟ್ ದೂರದ ಚೆನ್ನಾಗಿ ಕಾಣುತ್ತೆ. ಅಗೇನ್ ಮತ್ತೆ ಪ್ರೆಸ್ಬಯೋಪಿಯಾ ಅಂತ, ಪ್ರೆಸ್ಬಯೋಪಿಯಾ ಅನ್ನುವಂಥದ್ದು ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್, ಅದು ಬರುವಂಥದ್ದು ವಿದಿನ್ 40 ಇಯರ್ಸ್ ಬರುವುದಿಲ್ಲ, ಆಫ್ಟರ್ 40 ಇಯರ್ಸ್ ಅವರಿಗೆ ಬರ್ತದೆ. ಮತ್ತೆ ಇದು ಈ ಮಯೋಪಿಯಾ ಮತ್ತೆ ಹೈಪರ್ಮೆಟ್ರೋಪಿಯಾ, ಈ ಶಾರ್ಟ್ ಸೈಟೆಡ್ನೆಸ್ ಮತ್ತೆ ಲಾಂಗ್ ಸೈಟೆಡ್ನೆಸ್ ಏನುಂಟು ಅದು ಯಾವ ಏಜಲ್ಲೂ ಕಂಡು ಬರಬಹುದು, ಅದಕ್ಕೆ ಏಜ್ ಅಂತ ಏನು ಇರುವುದಿಲ್ಲ. ಬಟ್ ಪ್ರೆಸ್ಬಯೋಪಿಯಾ ಅನ್ನೋದು ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್. ಈ ಮಯೋಪಿಯಾ ಮೋಸ್ಟ್ ಕಾಮನ್ಲಿ ನಮಗೆ ತುಂಬಾ ಹೆಚ್ಚಾಗಿ ಕಂಡು ಬರುವಂತದ್ದು ಮಯೋಪಿಯಾ, ಮತ್ತೆ ಶಾರ್ಟ್ ಸೈಟೆಡ್ ಅಂತ ಹೇಳಿದ್ನಲ್ಲ, ಅದು ತುಂಬಾ ಕಂಡು ಬರುತ್ತದೆ. ಅದು ಯೂಶಲಿ ಚಿಕ್ಕ ಮಕ್ಕಳಿಂದ ಶುರುವಾಗಬಹುದು. ಯೂಶಲಿ ಮಯೋಪಿಯಾ ತುಂಬಾ ಕಾಮನ್ ಆಗಿರೋದಕ್ಕೋಸ್ಕರ ಕೆಲವೊಮ್ಮೆ ಮಕ್ಕಳು ಈ ಟಿವಿಯನ್ನ ಇಲ್ಲ ಫೋನ್ ಅನ್ನ ತುಂಬಾ ಹತ್ತಿರದಿಂದ ನೋಡ್ತಾರೆ. ನನ್ನ ಯೂಶಲಿ ಕ್ವಶನ್ಸ್ ಕೇಳ್ತಾರೆ, ಸರ್ ಫೋನ್ ನೋಡೋದ್ರಿಂದ ಟಿವಿ ನೋಡೋದ್ರಿಂದ ಗ್ಲಾಸ್ ಬರ್ತದ ಅಂತ. ಆಕ್ಚುಲಿ ಗ್ಲಾಸ್ ಬರುದು ಅನ್ನೋದು ಹೇಳೋದಕ್ಕಿಂತ ಅವರಿಗೆ ದೃಷ್ಟಿದೋಷ, ಅದೇ ಮಯೋಪಿಯಾ ಅಂತ ಹೇಳ್ತೇವಲ್ಲ, ಆ ದೃಷ್ಟಿದೋಷ ಇದ್ರೆ ಅವರಿಗೆ ದೂರದ್ದು ಕಾಣುದಿಲ್ಲ. ಅವಾಗ ಎಂತ ಮಾಡ್ತಾರೆ ಅಂತಂದ್ರೆ ಹೋಗಿ ಟಿವಿ ಹತ್ತಿರದಿಂದ ನೋಡುದು, ಫೋನ್ ಹತ್ತಿರಕ್ಕೆ ತಂದು ನೋಡುದು, ಬಿಕಾಸ್ ಅವರಿಗೆ ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ. ಸೊ ದೇ ವಿಲ್ ಗೋ ಕ್ಲೋಸ್ ಟು ದ ಎನಿ ಗ್ಯಾಜೆಟ್ಸ್, ಟಿವಿ ಆಗಿರ್ಬೋದು ಫೋನ್ ಆಗಿರ್ಬೋದು, ತುಂಬಾ ಹತ್ತಿರ ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇನ್ ಕೇಸ್ ಆ ತರ ಏನಾದ್ರೂ ಮಕ್ಕಳು ಆ ತರ ಏನಾದ್ರು ಮಾಡ್ತಾ ಇದ್ರೆ, ಸೊ ಮೇ ಬಿ ಅವರಿಗೆ ದೃಷ್ಟಿದೋಷ ಇರಬಹುದು, ಮಯೋಪಿಯಾ ಇರಬಹುದು. ಸೊ ಆವಾಗ ಅವ್ರನ್ನ ಕೂಡಲೇ ತಂದು ನಮ್ಗೆ ಕಣ್ಣಿನ ಡಾಕ್ಟರ್ ಅಲ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಸೂಕ್ತವಾದ ಕಣ್ಣಿನ ಕರ್ಣಕವನ್ನು ಮಾಡಿಸ್ಕೋಬಹುದು. ಯೂಶಲಿ ಏನಾಗ್ತದೆ ಅಂತಂದ್ರೆ ಅಟ್ ಏಜ್ ಆಫ್ 3 or 4 ಇಯರ್ಸ್ ಮಕ್ಕಳು ಅಷ್ಟು ಮಾತಾಡುದಿಲ್ಲ, ಸ್ಕೂಲಿಗೆ ಹೋಗುದಿಲ್ಲ, ಸೊ ಅದಷ್ಟು ಕೂಡಲೇ ಗೊತ್ತಾಗುದಿಲ್ಲ. ಅಂಡ್ ವೆನ್ ಯಾವಾಗ ಅವರು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅಪ್ ಡೇಟ್ ದ 5 ಇಯರ್ಸ್ ಆದ್ಮೇಲೆ ಸ್ಕೂಲಲ್ಲಿ ಹೋದಾವಾಗ ಬೋರ್ಡ್ ಕಾಣಲಿಕ್ಕಿಲ್ಲ, ಕರೆಕ್ಟ್ ಆಗಿ ಬರೆಯೋದಿಲ್ಲ ಮೋಸ್ಟ್ಲಿ ಅವರಿಗೆ, ಬಿಕಾಸ್ ಅವರಿಗೆ ಕರೆಕ್ಟ್ ಆಗಿ ಬೋರ್ಡ್ ಕಾಣ್ತಿರ್ಬೋದು, ಅವಾಗ ಅವರಿಗೆ ಸ್ವಲ್ಪ ಬರೆಯೋದ್ರಲ್ಲಿ ಪ್ರಾಬ್ಲಮ್ ಆಗ್ತದೆ, ಹೇಳುದಿಲ್ಲ. ಸೊ ಅವಾಗ ಗೊತ್ತಾಗುದೇ ಅದು ಪ್ರೆಸೆಂಟೇಷನ್ ಯೂಶಲಿ 5-6 ಇಯರ್ಸ್ ಮೇಲೆ ಯೂಶಲಿ ಬರ್ತದೆ ಅದು. ಬಟ್ ಯು ಅಬ್ಸರ್ವೇಷನ್ ಅಂದ್ರೆ ಇವಾಗ ಸ್ಕೂಲ್ ಅಂಗನವಾಡಿಯಲ್ಲಿ ಇರ್ಬೋದು, ಇಲ್ಲ LKG UKGಯಲ್ಲಿ ಇರ್ಬೋದು, ಅಥವಾ ಮನೇಲಿ ಪೇರೆಂಟ್ಸ್ ಮಕ್ಕಳನ್ನು ಅಬ್ಸರ್ವ್ ಮಾಡ್ಬೇಕು. ಅವರು ಟಿವಿನ ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ, ಫೋನ್ ಅನ್ನು ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ ಅವರಿಗೆ ದೃಷ್ಟಿದೋಷ ಇರ್ಬಹುದು. ಅವರಿಗೆ ಅದು ನೋಡ್ತಾ ಇರೋದ್ರಿಂದ ಬರುದಲ್ಲ, ಬಟ್ ಅವರಿಗೆ ದೃಷ್ಟಿದೋಷ ಇರೋದಕ್ಕೋಸ್ಕರ ಅವರನ್ನು ತುಂಬಾ ಹತ್ತಿರ ನೋಡ್ತಾರೆ. ಸೊ ಇನ್ ದಾಟ್ ಕೇಸ್ ಅವರು ಕೂಡಲೇ ಆ ತರ ಅಬ್ಸರ್ವ್ ಮಾಡಿದ್ರೆ ಕೂಡಲೇ ಬಂದು ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ಗ್ಲಾಸಸ್ ಅನ್ನ ಮಾಡಿಸ್ಕೋಬಹುದು. ಸೇಮ್ ವೇ ಇನ್ ಹೈಪರ್ಮೆಟ್ರೋಪಿಯಾ ಆಲ್ಸೋ, ಅವರಿಗೆ ಅದು ಲಾಂಗ್ ಸೈಟೆಡ್ನೆಸ್ ಅವಾಗಲೂ ಅವರಿಗೆ ಅದು ಸ್ವಲ್ಪ ಬ್ಲರ್ ಆಗ್ತಾ ಇದ್ರೆ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್. ಮತ್ತೆ ಬರುವಂಥದ್ದು ಪ್ರೆಸ್ಬಯೋಪಿಯಾ, ಅದು ಅಟ್ ದ ಏಜ್ ಆಫ್ 40. ಯೂಶುವಲ್ ಆಗಿ ಇಂಡಿಯಾದಲ್ಲಿ ಅವರೇಜ್ ಏಜ್ ಇಸ್ 38 ಇಯರ್ಸ್. ಸೊ 37 to 37 ಆದ್ಮೇಲೆ ಹತ್ತಿರದ ಮಂಜಾಗ್ತಾ ಇದ್ರೆ ಒಮ್ಮೆ ಬಂದು ದೂರದ ಕಾಣ್ತದೆ, ಹತ್ತಿರದ ಮಂಜಾಗ್ತಾ ಇರ್ತದೆ ಬಂದು ಹೇಳ್ತಾರೆ ಯೂಶುವಲಿ. ಸೊ 40 ಚಶ್ಮಾ ಅಂತ ಒಂದು ಉಂಟಲ್ಲ ನೇಮ್ ಹಾಗೆ. ಸೊ 40 ಆಗಿದ ತಕ್ಷಣ ಒಮ್ಮೆ ಬಂದು ಚೆಕ್ ಮಾಡಿಸ್ಕೊಂಡು ಸೂಕ್ತವಾದ ಗ್ಲಾಸ್ ಏನುಂಟು ಪವರ್ ಏನುಂಟು ಅದನ್ನ ಮಾಡಿಸಿದ್ರೆ ಆಯ್ತು. ಇದಿಷ್ಟು ದೃಷ್ಟಿದೋಷದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ದೃಷ್ಟಿದೋಷದ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನ ಕೊಟ್ರಿ ಡಾಕ್ಟ್ರೆ. ಕಣ್ಣಿನ ಪೊರೆ ಸಮಸ್ಯೆಗಳ ಬಗ್ಗೆ ಕೂಡ ಸಾಕಷ್ಟು ನಮ್ಮ ಜನರು ಮಾತಾಡ್ತಾರೆ, ಅದರ ಬಗ್ಗೆ ತಾವು ತಿಳುವಳಿಕೆ ಕೊಡುವುದಾದ್ರೆ?
1: ಪೊರೆಯ ಸಮಸ್ಯೆ ಹೌದು, ಅದು ತುಂಬಾ ಕಂಡು ಬರ್ತದೆ ಯೂಶುವಲಿ ಆಫ್ಟರ್ 40 ಇಯರ್ಸ್, 40 ಮೇಲೆ ಬರುವಂತದ್ದು. 40 ಮೇಲೆ ಕಣ್ಣು ಮಂಜಾಗ್ತಿದ್ರೆ ಒಮ್ಮೆ ಬಂದು ಕಣ್ಣು ಚೆಕ್ ಮಾಡಿಸ್ಕೊಂಡು ಪೊರೆನ ಅಥವಾ ಗ್ಲಾಸ್ ಅಂತ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಯೂಶುವಲ್ ಆಗಿ ಅದು ವಿ ಕಾಲ್ ಇಟ್ ಆಸ್ ಸೆನೈಲ್ ಇಮೇಚುರ್ ಕ್ಯಾಟರಾಕ್ಟ್. ಸೆನೈಲ್ ಅಂತಂದ್ರೆ ಎಲ್ಡರ್ಲಿ ಅಂದ್ರೆ ಓಲ್ಡ್ ಏಜ್ ಅಂದ್ರೆ ವಯಸ್ಸಾದವರಿಗೆ ಬರುವಂತಂದು ಅರ್ಥ. ಸೊ ಆಫ್ಟರ್ 40 ಇಯರ್ಸ್ ಆಫ್ ಏಜ್ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್, ಟೆಸ್ಟ್ ಮಾಡಿಸ್ಕೋಬಹುದು. ಪೊರೆ ಇದ್ರೆ ಅದಕ್ಕೆ ಸೂಕ್ತವಾದ ನಾವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ತೆಗಿಬಹುದು. ಬಟ್ ವಿದಿನ್ 40 ಇಯರ್ಸ್ ಆಲ್ಸೋ ಕೆಲವೊಮ್ಮೆ 40 ವರ್ಷಕ್ಕಿಂತ ಮುಂಚೆನೂ ಬರಬಹುದು. ಅದರ ಏನಂತಾರೆ ಅದರದ್ದು ಒಂದು ಇನ್ಸಿಡೆನ್ಸ್ ತುಂಬಾ ಕಡಿಮೆ ಇರ್ತದೆ, ಬಟ್ ಕೆಲವೊಮ್ಮೆ ಚಿಕ್ಕ ವಯಸ್ಸಿಂದ ಏನಾದರೂ ಶುಗರ್ಸ್ ಇದ್ರೆ ಅಥವಾ ಬೇರೆ ಮೆಟಬಾಲಿಕ್ ಡಿಸೀಸಸ್ ಏನಾಗಿದ್ರೆ, ಅದು ಮುಂಚೆ ಏನಾದರೂ ಕಣ್ಣಿಗೆ ಪೆಟ್ಟು ಬಿದ್ದಿದ್ರೆ, ಆ ಥರ ಕೆಲವೊಮ್ಮೆ ಈ ರೇರ್ ಕೇಸಸ್ಸಲ್ಲಿ 40 ವರ್ಷಕ್ಕಿಂತ ಮುಂಚೆನೇ ಪೊರೆ ಬರ್ತದೆ. ಸೊ ಇನ್ ದ್ಯಾಟ್ ಕೇಸ್ ಅದನ್ನು ಬಂದಿದ್ದರೆ ಅದು ಕಣ್ಣು ಮಂಜಾಗ್ತದೆ, ಹೊಗೆ ಹಾಗೆ ಮೋಡ ಕವಿದ ಹಾಗೆ ಕಾಣ್ತದೆ. ಸೊ ಆವಾಗ ಬಂದು ಅವ್ರೊಮ್ಮೆ ಚೆಕ್ ಮಾಡಿಸ್ಕೊಂಡು ಅದು ಪೊರೆನ ಅಥವಾ ಗ್ಲಾಸ್ ಅಂತ ಚೆಕ್ ಮಾಡಿಸ್ಕೊಂಡು ಬಂದಿದ್ರೆ ಅದನ್ನ ರಿಮೂವ್ ಮಾಡಿ ನಾವು ಕೊಡ್ಬೋದು. ಅದಕ್ಕೆ ನಾವು ಯೂಶ್ವಲಿ ಪೊರೆ ತೆಗೆಯೋದಂತಂದ್ರೆ ಪೊರೆ ತೆಗೆದು ನಾವು ಅದಕ್ಕೆ ಲೆನ್ಸ್ ಕೂಡ ಒಳಗಡೆ ಹಾಕಬೇಕು, ಏನಕ್ಕಂದ್ರೆ ಅವರಿಗೆ ಕ್ಲಿಯರ್ ಆಗಿ ಕಾಣಲಿಕ್ಕೆ ಅಂತ. ಸೊ ವಿ ವಿಲ್ ರಿಮೂವ್ ದ ಕ್ಯಾಟರಾಕ್ಟ್ ಅಂಡ್ ವಿಲ್ ಪುಟ್ ದ ಸೂಟೇಬಲ್ ಲೆನ್ಸ್, ಇಂಟ್ರಾಕ್ಯುಲರ್ ಲೆನ್ಸ್ ವಾಟ್ ವಿ ಕಾಲ್, ಅದನ್ನು ಹಾಕಿ ಮತ್ತೆ ಅವ್ರಿಗೆ ದೃಷ್ಟಿ ಚೆನ್ನಾಗಿ ಕಾಣುವ ಹಾಗೆ ಮಾಡಬಹುದು. ಯೂಶ್ವಲಿ ಅದು ಬರೋದು 40 ಇಯರ್ಸ್ ಮೇಲೇನೆ, ಅದಕ್ಕೆ ತುಂಬ ಥರ ಗೈಡಿಂಗ್ಸ್ ಇರ್ತದೆ. ಒಂದು 1, 2, 3, 4 ಹೀಗೆ 4 ಗ್ರೇಡಿಂಗ್ಸ್ ಇರ್ತದೆ. ಮತ್ತೆ ಸೆಕೆಂಡ್ ಗ್ರೇಡಲ್ಲಿ ಸ್ವಲ್ಪ ಮಂಜಾಗ್ತದೆ, ಬಟ್ ಆಫ್ಟರ್ 3rd or 4th ಗ್ರೇಡ್ ಸ್ವಲ್ಪ ಜಾಸ್ತಿ ಆದವಾಗ ತುಂಬ ಮಂಜಾಗ್ತದೆ. ಅದು ಬರೀ ಲೈಟ್ ಮಾತ್ರ ಕಾಣೋದಿರ್ಬೋದು, ಮತ್ತೆ ಒಂದು ಜಸ್ಟ್ ಒಂದುವರೆ 1-2 meter ಅಷ್ಟೇ ಕಾಣ್ತದೆ. ಸೊ ಅದಕ್ಕೆ ಯೂಶ್ವಲಿ ಕೇಳ್ತಾರೆ ಪೊರೆ ತೆಗಿಬೇಕಾದ್ರೆ ಪೂರ್ತಿ ಬರಬೇಕು ಅಂತ, ಆ ಥರ ಏನಿಲ್ಲ. ಅವರಿಗೆ ಸಮಸ್ಯೆ ಆಗ್ತಾ ಇದ್ರೆ ತುಂಬ ಡೈಲಿ ರುಟೀನ್ ಕೆಲಸ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಆಗ್ತಾ ಇದ್ರೆ ಅವಾಗ ಅವರು ಅದನ್ನು ಬಂದು ಎಷ್ಟು ಪೊರೆ ಉಂಟಂತ ನೋಡಿ ಚೆಕ್ ಮಾಡಿಸ್ಕೊಂಡು ಇನ್ ಕೇಸ್ ರಿಕ್ವೈರ್ಡ್ ವಿ ಕ್ಯಾನ್ ಅದೇ ಆಪರೇಷನ್ ಮಾಡಿ ಅದನ್ನು ತೆಗೆದು ನಾವು ಲೆನ್ಸ್ ಎಲ್ಲ ಹಾಕಿ ಅದನ್ನು ಕ್ಲಿಯರ್ ಮಾಡಿ ಕೊಡ್ಬೋದು.
0: ಹಾಗೆಯೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊಬೈಲ್ ಬಳಕೆ ಮಾಡಿ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೂ ಎಲ್ಲರೂ ಮೊಬೈಲ್ ಅನ್ನು ನೋಡ್ತಾರೆ. ಈ ಮೊಬೈಲ್ ನೋಡೋದ್ರಿಂದ ಸುಮಾರು ಅಷ್ಟು ಸಮಸ್ಯೆಗಳು ಬರ್ತದೆ ಅಂತ ಹೇಳ್ತಾರೆ. ಇದನ್ನು ಒಂದು ಕಮ್ಮಿ ಮಾಡಬೇಕು ಮತ್ತೆ ಕಣ್ಣಿನ ಆರೋಗ್ಯವನ್ನು ಈ ಮೂಲಕ ಕಾಪಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಏನು ಹೇಳ್ತೀರಿ?
1: ಹೌದು, ಇವಾಗ ತುಂಬಾ ಗ್ಯಾಜೆಟ್ಸ್ ಯೂಸ್ ತುಂಬಾ ಆಗ್ತಾ ಉಂಟು, ಪರ್ಟಿಕ್ಯುಲರ್ಲಿ ಮೊಬೈಲ್ ತುಂಬಾ ಯೂಸ್ ಮಾಡ್ತಾರೆ. ಟೆಕ್ಸ್ ಆಲ್ಸೋ ವಿಲ್ ಲಾಟ್ ಆಫ್ ಯೂಸ್, ದೇ ವಿಲ್ ಯೂಸ್ ಕಂಪ್ಯೂಟರ್ಸ್ ಆಲ್ಸೋ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ಒಂದು 6 ಗಂಟೆ 8 ಗಂಟೆ ಅದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ತಾರೆ. ಅದೇನು ಸಮಸ್ಯೆಗಳಾಗ್ತವೆ ಯೂಶ್ವಲಿ ಸ್ಪೆಸಿಫಿಕಲಿ ಫ್ರಮ್ ದ ಫೋನ್, ಮೊಬೈಲ್ ಫೋನ್ ಅದು ಯೂಶ್ವಲಿ ಬ್ಲೂ ಲೈಟ್ ಎಮಿಷನ್ ಮಾಡ್ತಾರೆ. ಇಟ್ಸ್ ವೆರಿ ಹೈ ಎನರ್ಜಿ ಲೈಟ್, ಬ್ಲೂ ಲೈಟ್ ಎಮಿಷನ್ ಅದು ಹೊರಹಾಕ್ತದೆ. ಅದು ಪ್ರೊಲಾಂಗ್ ಟೈಮ್ ತುಂಬ ಟೈಮ್ ತನಕ ನೋಡ್ತಾ ಇದ್ರೆ ಅದರಿಂದ ಸ್ವಲ್ಪ ನಮ್ದು ಅಕ್ಷಿಪಟಲ ಏನಂತೇವೆ ಕಣ್ಣಿದ್ದು ರೆಟಿನಾ ಅಂತ ಏನುಂಟು, ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಸ್ಪೆಸಿಫಿಕಲಿ ಮತ್ತೆ ಈ ಡ್ಯೂರಿಂಗ್ ನೈಟ್ ಟೈಮ್, ಇನ್ ಕೇಸ್ ಡೇ ತುಂಬ ಮಲಗೋಕ್ಕಿಂತ ಮುಂಚೆ ತುಂಬ ಹೊತ್ತು ಅವರು ಫೋನನ್ನು ಯೂಸ್ ಮಾಡ್ತಾ ಇದ್ರೆ ಅವಾಗ ಮೆಲಟೋನಿನ್ ಅಂತ ಒಂದು ಉಂಟು, ಅದು ಒಂದು ಅಂಶ ಉಂಟು ಬಾಡಿಲಿ, ಅದು ಸ್ವಲ್ಪ ಸಪ್ರೆಸ್ ಆಗ್ತದೆ. ಅದು ನಮಗೆ ಸ್ಲೀಪ್ಗೆ ಹೆಲ್ಪ್ ಮಾಡ್ತದೆ. ಸೊ ಅದು ಸಪ್ರೆಸ್ ಆದವಾಗ ಸ್ಲೀಪ್ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಸೊ ನಿದ್ದೆ ಬರದೇ ಇರುವುದು, ಸ್ಲೀಪ್ ಇನ್ಸೋಮ್ನಿಯಾ ಅಂತ ಹೇಳ್ತೇವೆ, ಅದೆಲ್ಲ ತೊಂದರೆ ಕೊಡ್ತದೆ. ಇನ್ನೊಂದು ಕಾಲ್ಡಸ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಂದ್ರೆ ಈ ಫೋನ್ ಆಗ್ಬಹುದು ಅಥವಾ ಕಂಪ್ಯೂಟರ್ ಆಗ್ಬಹುದು, ಇದನ್ನ ಲಾಂಗ್ ಟೈಮ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುವಾಗ ಕಣ್ಣಿಗೆ ಡ್ರೈನೆಸ್ ಬರ್ತದೆ, ಮತ್ತೆ ಕಣ್ಣು ಮಂಜಾಗ್ತದೆ, ಮತ್ತೆ ಕಣ್ಣಲ್ಲಿ ಉರಿ ಬರುವಂಥದ್ದು, ಮತ್ತೆ ಕುತ್ತಿಗೆ ನೋವಾಗುವಂಥದ್ದು, ಅದೆಲ್ಲ ಅದೊಂದು 4-5 ಅಂಶನ ಸೇರಿ ಅದನ್ನು ಸಿಂಡ್ರೋಮ್ ಅಂತ ಕರಿತೇವೆ. ಸಿಂಡ್ರೋಮ್ ಅಂತಂದ್ರೆ 4-5 ಅಂಶ ಸೇರಿ ಆಗುವಂಥದ್ದು. ಸೊ ಇದು ಆಗ್ತದೆ. ಅದು ಆಗುವುದು ಯಾಕೆ ಅಂತಂದರೆ ಯೂಶ್ವಲಿ ಲಾಂಗ್ ಟೈಮ್ಗೋಸ್ಕರ, ಅಂದ್ರೆ ತುಂಬ 6 hours, 8 hours, 10 hours, ಸಮಟೈಮ್ಸ್ ಕೆಲವು 12 hours, ಈವನ್ ಆಫ್ಟರ್ ಕಂಪ್ಯೂಟರ್ ಅಂತ ಹೇಳ್ತಾರೆ, ಕಂಪ್ಯೂಟರ್ ಯೂಸ್ ಮಾಡಿ ಆದ ಮೇಲೆ ಮತ್ತೆ ವಾಪಸ್ ಬಂದು ಫೋನ್ ನೋಡ್ತಾರೆ. ಸೊ ಎನಿ ಸ್ಕ್ರೀನ್, ಎನಿ ಗ್ಯಾಜೆಟ್ಸ್ ಕಂಟಿನ್ಯೂಸ್ ಯೂಸ್ ಮಾಡುವಾಗ ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಮತ್ತೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗ್ಬೋದು, ಇನ್ ಕೇಸ್ ಅವರಿಗೆ ಆಲ್ರೆಡಿ ಪವರ್ ಇದ್ರೆ ಮಯೋಪೆ ಅಂತ ಹೇಳಿದ್ದೇನೆ ಅವಾಗ ನಾನು, ಅದನ್ನು ಪವರ್ ಇದ್ರೆ ಮತ್ತೆ ಈ ತರ ತುಂಬಾ ಸ್ಕ್ರೀನ್ ಟೈಮ್ ಯೂಸ್ ಮಾಡುವಾಗ ಸ್ವಲ್ಪ ಅವರಿಗೆ ಸ್ಟ್ರೆಸ್ ಸ್ಟ್ರೈನ್ ಫೀಲ್ ಆಗಬಹುದು. ಮತ್ತೆ ಬ್ಲಿಂಕ್ ರೇಟ್ ಅಂತ ಹೇಳ್ತೇವೆ, ಏನಕ್ಕೆ ನಮ್ಮ ಕಣ್ಣು ರೆಪ್ಪೆ ಅನ್ನೋಂತು ನಮ್ಮ ಕಣ್ಣಿನ ಮೇಲೆ ಒಂದು ನೀರಿನ ಅಂಶ ಇರ್ತದೆ, ಅದು ಕಣ್ಣು ಮತ್ತೆ ರೆಪ್ಪೆ ಮತ್ತು ಕಣ್ಣು ಕ್ಲೋಸ್ ಆಗುವಾಗ ಒಂದಕ್ಕೊಂದು ತಾಗಿ ಅದು ಡ್ಯಾಮೇಜ್ ಆಗಬಾರ್ದು ಅಥವಾ ಹರಚಬಾರ್ದು ಅಂತ ಹೇಳಿ ಒಂದು ನೀರಿನ ಅಂಶ ಇರ್ತದೆ. ಸೊ ಅದು ಯಾವಾಗ ಇವರು ನಾವು 1 ನಿಮಿಷಕ್ಕೆ 10 times ಬ್ಲಿಂಕ್ ಮಾಡ್ತೇವೆ, ಅದು ಬ್ಲಿಂಕ್ ಆಗೋದು ಏನಕ್ಕಂತಂದ್ರೆ ಹೊರಗಡೆ ಧೂಳು ಬಂದು ಕೂತಿರ್ತದೆ ನಮ್ಮ ಕಣ್ಣಿನ ಮೇಲೆ, ಆ ನೀರಿನ ಮೇಲೆ ಕಣ್ಣು ಬ್ಲಿಂಕ್ ಮಾಡಿದವಾಗ ನೀರು ಡ್ರೈನ್ ಆಗಿ ಹೋಗ್ತದೆ, ಮತ್ತೆ ಹೊಸ ನೀರು ಬರ್ತದೆ, ಮತ್ತೆ ಹೊಸ ಡಸ್ಟ್ ಬಂದರೆ ಧೂಳು ಕೂತ ಅಥವಾ ಡಸ್ಟ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೊಸ ನೀರು ಬರ್ತದೆ. ಯಾವಾಗ 1 ನಿಮಿಷ ಕಂಟಿನ್ಯೂಸ್ ಫೋನ್ ನೋಡುವಾಗ ಅಥವಾ ಕಂಪ್ಯೂಟರ್ ನೋಡುವಾಗ ನಾವು ಯಾವಾಗ ಕಣ್ಣು ಮುಚ್ಚೋದಿಲ್ಲ, ಆವಾಗ ನೀರು ನಮ್ಮ ಔಟ್ ಸೈಡ್ ಅಟ್ಮಾಸ್ಫಿಯರ್ ಗಾಳಿಗೆ ಆರಿ ಹೋಗ್ತದೆ. ಸೊ ಅವಾಗ ಸಡನ್ನ ಕಣ್ಣು ಮುಚ್ಚಿದಾಗ ಕಣ್ಣು ಉರಿಯುವುದು, ಮರಳೆ ಇದ್ದಾಗ ಅನಿಸೋದು, ಸ್ಯಾಂಡ್ ಇದ್ದಾಗ ಅನಿಸೋದು, ಆ ಥರ ಎಲ್ಲ ಅನಿಸ್ತದೆ. ಸೊ ಅದು ಎಲ್ಲದು ಸ್ಕ್ರೀನ್ನ ಇದು ಮಾಡೋದ್ರಿಂದಾನೆ. ಸೊ ಇದನ್ನು ಹೇಗೆ ನಾವು ತಡೆಗಟ್ಟಬಹುದು ಅಂತಂದರೆ, ಫಸ್ಟ್ ಥಿಂಗ್ ಈಸ್ ದರ್ ಇಸ್ ಅ ರೂಲ್, 20-20-20 ರೂಲ್ ಅಂತ. ಸೊ ಎವ್ರಿ ಗ್ಯಾಜೆಟ್ಸ್ ಓದೋದನ್ನು ಫೋನ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅಥವಾ ಯಾವುದನ್ನು ನೋಡೋದು ಕಂಟಿನ್ಯೂಸ್ ನೋಡಿ ವರ್ಕ್ ಇದ್ದಾವಾಗ ಎವ್ರಿ 20 ನಿಮಿಷಕ್ಕೊಮ್ಮೆ 20 ಮಿನಿಟ್ಸ್ 20-20-20 ರೂಲಲ್ಲಿ 20 ನಿಮಿಷಕ್ಕೊಮ್ಮೆ ಫಸ್ಟು ಅವರು 20 ಸೆಕೆಂಡ್ 20 ನಿಮಿಷ ಆಗಿದ ತಕ್ಷಣ ಒಂದು 20 ಸೆಕೆಂಡ್ ಅವರಿಂದ ಒಂದು 20 ಫೀಟಲ್ಲಿ ಯಾವುದಾದ್ರು ಒಂದು ಆಬ್ಜೆಕ್ಟ್ ಇರ್ತಾರಲ್ಲ ವಸ್ತುವನ್ನು ಒಂದು 20 ಸೆಕೆಂಡ್ ನೋಡಬೇಕು ಮತ್ತೆ 20 ನಿಮಿಷ ಕಂಪ್ಯೂಟರ್ ವರ್ಕ್ ಅಥವಾ ಗ್ಯಾಜೆಟ್ಸ್ ವರ್ಕ್ ಮತ್ತೆ 20 ಸೆಕೆಂಡ್ ದೂರ ನೋಡಬೇಕು ಸೊ ಹಾಗೆ 20 ಮಿನಿಟ್ಸ್ಗೆ ಒಂದು 20 ಸೆಕೆಂಡ್ 20 ಫೀಟ್ ಆಬ್ಜೆಕ್ಟ್ ಒಮ್ಮೆ ನೋಡಬೇಕು ದಟ್ ಇಸ್ ಕಾಲ್ 20-20-20 ರೂಲ್ ಅವಾಗ ಏನಾಗ್ತದೆ ಅಂದರೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗೋದಿಲ್ಲ ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತದೆ ಮತ್ತೆ ಅವರು ಕಂಪ್ಯೂಟರ್ ಅಥವಾ ಫೋನ್ ಯಾವುದೇ ಯೂಸ್ ಆಬ್ಜೆಕ್ಟ್ ಗ್ಯಾಜೆಟ್ ಯೂಸ್ ಮಾಡ್ತಿರ್ಬೋದು ಅವುದನ್ನ ಸರೌಂಡಿಂಗ್ ಲೈಟ್ ಏನುಂಟು ಅದರ ಲೈಟಿಗೆ ಅವರು ಅದನ್ನ ಸೆಟ್ ಮಾಡಿ ಇಟ್ಕೋಬೇಕು ಕಂಪ್ಯೂಟರ್ ಸ್ಕ್ರೀನ್ ಅನ್ನು ಅವಾಗ ಅದು ಕಣ್ಣಿಗೆ ಸ್ಟ್ರೈನ್ ಆಗುದಿಲ್ಲ ಮತ್ತೆ ಎನಿ ಬ್ಲೂ ಲೈಟ್ ಫಿಲ್ಟರ್ಸ್ ನೈಟ್ ಮೋಡ್ ಹಾಕೊಳ್ಳೋದು ಬಿಕಾಸ್ ಅದರಲ್ಲಿ ಸ್ವಲ್ಪ ಲೈಟ್ ಕಡಿಮೆ ಇರ್ತದಲ್ಲ ಅದು ಹಾಕೋಬಹುದು ಮತ್ತೆ ರುಟೀನ್ ಐ ಚೆಕಪ್ ಎವ್ರಿ 3 ಮಂತ್ಸ್ ಆರ್ 6 ಮಂತ್ ಒಮ್ಮೆ ರುಟೀನ್ ಐ ಚೆಕಪ್ ಅವರು ಮಾಡಿಸ್ಕೊಳ್ತಾ ಇರ್ಬೋದು ಸ್ಪೆಸಿಫಿಕಲಿ ಈ ತರ ಕಂಪ್ಯೂಟರ್ ಯೂಸ್ ಮಾಡುವಾಗ ಈ ತರ ಮೆಷರ್ಮೆಂಟ್ಸ್ ಈ 20-20-20 ರೂಲ್ ಏನಿದೆ ಮತ್ತೆ ಅದರ ಲೈಟ್ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಬ್ಲೂ ಲೈಟ್ ಫಿಲ್ಟರ್ ಅನ್ನು ಹಾಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗ್ತದೆ ಸೊ ವಾಟ್ ಐ ಸೇ ಅದೇ ಸ್ವಲ್ಪ ರೆಸ್ಟ್ ಕೊಟ್ಟು ಸ್ವಲ್ಪ ಕೆಲಸ ಮಾಡ್ತಾರೆ ಬೆಟರ್ ಅಂತ.

0: ಹಾಗಾಗಿ ಕಣ್ಣಿನ ಇನ್ಫೆಕ್ಷನ್ ಎಲ್ಲ ಸಾಮಾನ್ಯವಾಗಿ ಶುರು ಆಗುತ್ತೆ. ಕಣ್ಣು ಕೆಂಪಾದಾಗ ಅಥವಾ ಕಣ್ಣಲ್ಲಿ ನೀರು ಬಂದಾಗ ಸಾಕಷ್ಟು ಜನರು ಆತಂಕಕ್ಕೆ ಒಳಗಾಗ್ತಾರೆ. ಈ ಕಣ್ಣಿನ ಇನ್ಫೆಕ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ,
1: ಕಣ್ಣು ಕೆಂಪಾಗುವಿಕೆ ಅದು ಇನ್ಫೆಕ್ಷನ್ ಆಗಿರಲೂಬಹುದು ಅಥವಾ ಅಲರ್ಜಿ ಆಗಿರಲೂಬಹುದು. ಅಲರ್ಜಿ ಇನ್ಫೆಕ್ಷಸ್ ಆರ್ ನಾನ್ ಇನ್ಫೆಕ್ಷಿಯಸ್. ಇನ್ಫೆಕ್ಷಸ್ ಅಂತಂದ್ರೆ ಮೇ ಬಿ ವೈರಲ್, ಟೀರಿಯಲ್ ಆರ್ ಎನಿ ಫಂಗಲ್. ಅದು ಅದಕ್ಕೊಂದು ಪರ್ಟಿಕ್ಯುಲರ್ ಸೋರ್ಸ್ ಇರ್ತದೆ. ಈಗ ಶೀತ ನೆಗಡಿ ಇದ್ದಾಗ ಇಂಜೆಕ್ಷನ್ ಇನ್ಫೆಕ್ಷನ್ ಆಗ್ತದೆ, ಅಥವಾ ಏನಾದರೂ ಕೋಲ್ತಾಗಿ ಕಣ್ಣಿಗೆ ಗಾಯ ಆಗಿ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಬಹುದು, ಇಲ್ಲ ಮತ್ತೆ ವೈರಲ್ ಇನ್ಫೆಕ್ಷನ್ ಆಗಿರಬಹುದು. ಸೊ ಮೂರ್ ತರದ್ದು ಬರ್ತದೆ. ಅದರಲ್ಲಿ ಸಿಂಪ್ಟಮ್ಸ್ ಯೂಶಲಿ ಕಣ್ಣು ಮಂಜಾಗುವುದು, ಕಣ್ಣು ಕೆಂಪಾಗುವುದು, ಮತ್ತೆ ಬ್ಯಾಕ್ಟೀರಿಯಲ್ಲಿ ಮೋರ್ ಆಫ್ ತುಂಬಾ ವೈಟ್ ಡಿಸ್ಚಾರ್ಜ್ ಬರ್ತದೆ, ಕಣ್ಣಲ್ಲಿ ಪುರುಕು ಬರೋದು ಅಂತ ಹೇಳ್ತಾರೆ, ತುಂಬಾ ವೈಟ್ ಡಿಸ್ಚಾರ್ಜ್ ಬರ್ತದೆ. ಮತ್ತೆ ಬೆಳಗ್ಗೆ ಎದ್ದಾಗ ತುಂಬಾ ಕಣ್ಣು ಅಂಟ್ಕೊಂಡಿರೋದು, ಕಣ್ಣು ತುಂಬಾ ಪೇನ್ ಆಗುವುದು, ಚುಚ್ಚುವುದು ಎಲ್ಲ ಇರ್ತದೆ. ಸೊ ಅವೆಲ್ಲ ಇನ್ಫೆಕ್ಷನ್ ಯೂಶಲಿ ಇನ್ಫೆಕ್ಷಿಯಸ್ ಇರ್ತದೆ, ಏನಾದ್ರು ಆರ್ಗನಿಸಮ್ ಬಂದು ಇನ್ಫೆಕ್ಷನ್ ಆಗಿರ್ತದೆ. ಅಲರ್ಜಿ ಅಂತಂದ್ರೆ ಯೂಶಲಿ ಬೈಲ್ಯಾಟ್ರಲ್ ಇನ್ಫೆಕ್ಷನ್ ಯೂಶಲಿ ಒಂದು ಕಣ್ಣಿಗೆ ಆಗಿ ಮತ್ತೆ ಕಣ್ಣಿ ಇನ್ನೊಂದು ಕಣ್ಣಿಗೆ ಸ್ಪ್ರೆಡ್ ಆಗ್ತದೆ. ಬಟ್ ಅಲರ್ಜಿ ಅನ್ನುವಂಥದ್ದು ಎಟ್ ಎ ಟೈಮ್ ಒಂದೇ ಕಣ್ಣಿಗೆ ಎರಡು ಕಡೆ ಒಂದೇ ಕಡೆ ಬರ್ತದೆ. ಬೇಗ ಹೊರಗಡೆ ಹೋದವಾಗ ಪರ್ಟಿಕ್ಯುಲರ್ ಡಸ್ಟ್ ಆಗಿರ್ಬೋದು, ಧೂಳಾಗಿರ್ಬೋದು, ಇಲ್ಲ ಯಾವುದೋ ಗಿಡ ಮರ ಎಲೆಗಳದ್ದು ಯಾರೋ ಒಂದು ಪೋಲನ್ಸ್ ಅಂತ ಹೇಳ್ತೇವೆ, ಇದು ಪೋಲನ್ಸ್, ಅದು ಕಣ್ಣಿಗೆ ಹೋದಾವಾಗೆಲ್ಲ ಅಲರ್ಜಿ ಆಗ್ತದೆ. ಸೊ ವಾಟ್ ದೇ ವಿಲ್ ಪೀಪಲ್ ಅಲರ್ಜಿ ಆಗಿದ ತಕ್ಷಣ ಕಣ್ಣು ತಿಕ್ಕೊಳ್ಳಿಕ್ ಶುರು ಮಾಡ್ತಾರೆ, ಉಜ್ಜಲಿಕ್ಕೆ ಶುರು ಮಾಡ್ತಾರೆ. ಉಜ್ಜಿದಾವಾಗ ಅದು ಟ್ರೋಮಾ ತರ ಆಗಿ ಕಣ್ಣು ಫುಲ್ ಕೆಂಪ್ ಆಗ್ತದೆ. ಅದು ಇನ್ಫೆಕ್ಷನ್ ಆಗುದಿಲ್ಲ, ಅದು ಬಟ್ ಇನ್ಫೆಕ್ಷನ್ ಆಗಿ ಟರ್ನ್ ಆಗಬಹುದು ಕಣ್ಣು ಉಜ್ಜಿಕೊಂಡ್ರೆ. ಬಟ್ ಜಸ್ಟ್ ಅಲರ್ಜಿ ಇದ್ರೆ ಆಂಟಿ ಅಲರ್ಜಿಕ್ ಟೆಸ್ಟ್ ಅಂತ ಅಲರ್ಜಿ ಕಡಿಮೆ ಮಾಡ್ಲಿಕ್ಕೆ ಡ್ರಾಪ್ಸ್ ಕೊಡ್ಬಹುದು. ಬಟ್ ಈ ತರ ಇನ್ಫೆಕ್ಷನ್ಸ್ ಇದ್ರೆ ಅದಕ್ಕೆ ವೈರಲ್ ಆದ್ರೆ ಆಂಟಿ ವೈರಲ್, ಅದೇ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಲ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಫಂಗಸ್ ಆಗಿದ್ರೆ ಅದಕ್ಕೆ ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೋಬಹುದು, ಕಣ್ಣು ಕ್ಲೀನ್ ಆಗ್ತದೆ. ಬಟ್ ಯೂಶಲಿ ಎಂತ ಮಾಡ್ತಂದ್ರೆ ಒಂದು ಆಗಿದ ತಕ್ಷಣ ಯೂಶಲಿ ಕಣ್ಣು ಕೆಂಪಾದ್ರೆ ಹೋಗಿ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಒಂದು ಅಲ್ಲಿ ಕೇಳಿ ಒಂದು ಡ್ರಾಪ್ಸ್ ಕೊಟ್ಟು ಹಾಕೊಂಡು ಬರ್ತಾರೆ. ಅದನ್ನು ಮಾಡಬಾರದು ಆಕ್ಚುಲಿ, ಬಿಕಾಸ್ ಅದು ಎಲ್ಲದಕ್ಕೂ ಒಂದೇ ಡ್ರಾಪ್ಸ್ ಆಗುದಿಲ್ಲ. ಯಾವ ಆರ್ಗನಿಸಮ್ ಇಂದಾಗಿ ಇನ್ಫೆಕ್ಷನ್ ಆಗಿದೆ ಅದಕ್ಕೇನೆ ಡ್ರಾಪ್ಸ್ ಕೊಡಬೇಕು. ಸೊ ಅದೆಲ್ಲದಕ್ಕೂ ಒಂದೇ ಆದರೆ ಅವಾಗ ಏನಾಗ್ತದೆ ಅಂತಂದ್ರೆ, ಯೂಶಲಿ ಫಾರ್ ಎಕ್ಸಾಂಪಲ್ ಫಂಗಲ್ ಅದರಿಂದ ಏನ ಇನ್ಫೆಕ್ಷನ್ ಅಲ್ಸರ್ ಆದರೆ, ಕಣ್ಣಿಗೆ ಅಲ್ಸರ್ ಗಾಯ ಆದರೆ ಹುಣ್ಣಾದರೆ ಅದಕ್ಕೆ ನೀವು ಸ್ಟೀರಾಯ್ಡ್ ಹಾಕ್ಲಿಕ್ಕಿಲ್ಲ. ಬಟ್ ಕೆಲವೊಮ್ಮೆ ಕೆಲವೊಂದು ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಕೇಳಿದಾಗ ಅದು ಕೊಟ್ಟು ಬಿಡ್ತಾರೆ. ಹಾಕಿದವಾಗ ಅದು ಕಡಿಮೆ ಆಗೋದಕ್ಕಿಂತ ಉಲ್ಬಣ ಜಾಸ್ತಿ ಆಗ್ತದೆ, ಉಲ್ಬಣ ಕೊಳ್ತದೆ ತುಂಬಾ ಜಾಸ್ತಿ ಆಗ್ತದೆ. ಇಲ್ಲಿ ತನಕ ಅಂತಂದ್ರೆ ನಿಮಗೆ ದೃಷ್ಟಿ ಕಳ್ಕೊಳ್ಳಬಹುದು ನೀವು, ಅಲ್ಲಿ ತನಕ ಅದು ಜಾಸ್ತಿ ಆಗ್ತದೆ. ಸೊ ಬೆಟರ್ ಅಂತಂದ್ರೆ ಇನ್ನೇ ಸ್ವಲ್ಪ ಕೆಂಪಾದ್ರೂ ಏನೇ ತೊಂದರೆ ಆದ್ರೂ ಕಿರಿಕಿರಿ ಅನ್ನಿಸ್ತಾ ಇದ್ರೆ ಜಸ್ಟ್ ಒಂದು ಡಾಕ್ಟರ್ಗೆ ತೋರಿಸಿ ಪರ್ಟಿಕ್ಯುಲರ್ ಮೆಡಿಕಲ್ ತಗೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್.
0: ಈಗ ಸಾಮಾನ್ಯವಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದಾಗ ಇಂಥ ಫುಡ್ಗಳನ್ನೆಲ್ಲ ತಿನ್ಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಈಗ ಈ ಕಣ್ಣಿನ ಆರೋಗ್ಯಕ್ಕೆ ಬಂದಾಗ ಏನಾದರೂ ತಾವು ಡಾಕ್ಟರ್ ಆಗಿ ಒಂದು ಫುಡ್ ಅನ್ನು ಸಜೆಸ್ಟ್ ಮಾಡೋದಾದ್ರೆ,
1: ಕಣ್ಣಿಗೆ ಅಂದ್ರೆ ವಿಟಮಿನ್ ಎ ಅಂಶ ಬೇಕಿರ್ತದೆ, ಅದು ಯೂಶಲಿ ಕ್ಯಾರೆಟ್ ಇಂದ ಸಿಗ್ತದೆ. ಅದು ಬಂದು ಕ್ವೆಶನ್ಸ್ ಕೇಳ್ತಾರೆ ಜನ, ಲೈಕ್ ತುಂಬಾ
0: ಬಾಯ್ಲ್ ಮಾಡಿ ತಿನ್ಬಹುದಾ ಅಥವಾ ಹಸಿ
1: ತಿನ್ಬಹುದಾ, ಬಟ್ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ. ಬಟ್ ಅದೇ ಕ್ಯಾರೆಟ್ ಈಗ ದೇಹಕ್ಕೆ ಎಷ್ಟು ಬೇಕು ಅದು ತಗೊಳ್ತದೆ. ಅದು ಒಂದು ಕ್ಯಾರೆಟ್ ಅಲ್ಲಿ ಸಿಗ್ತದೆ, ಟೂ ಕ್ಯಾರೆಟ್ ಅಲ್ಲಿ ಸಿಗ್ತದೆ. ನನಗಂತ ಕ್ಯಾರೆಟ್ ತಿಂದ ಚೆನ್ನಾಗ್ತಾ ಅಂತ ಹತ್ತದ ಕ್ಯಾರೆಟ್ ತಿನ್ಲಿಕ್ಕೆ ಆಗುದಿಲ್ಲ. ಸೊ ಎಷ್ಟು ಬೇಕು ಮಿತದಲ್ಲಿ, ಎಷ್ಟು ಬೇಕು ಅಷ್ಟು ತಗೊಂಡು. ಹಣ್ಣು ಹಂಪಲ್ ಆಗಿರ್ಬೋದು ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ನಾವು ತರಕಾರಿ ಏನಂತೇವೆ, ಅದರಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತದೆ. ಅದನ್ನು ತಗೊಳ್ಳೋದ್ರಿಂದ ಬಾಡಿಗೆ ಏನು ಬೇಕಿರ್ತದೆ ಅದು ಸಿಗ್ತಾ ಇರ್ತದೆ.
0: ಡಾಕ್ಟರ್, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಇಲ್ಲಿ ನೀವು ಕಣ್ಣಿನ ವಿಭಾಗದ ವೈದ್ಯಾಧಿಕಾರಿಯಾಗಿದ್ದೀರಿ. ಈಗ ನಿಮ್ಮ ಈ ಕಣ್ಣಿನ ಚಿಕಿತ್ಸಾ ವಿಭಾಗದಲ್ಲಿ ಯಾವೆಲ್ಲ ಸೌಲಭ್ಯಗಳು ಜನರಿಗೆ ಸಿಗ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಕಣ್ಣಿನ ವಿಭಾಗದಲ್ಲಿ ಈಗ ನಾನು ಡಿಸ್ಕಸ್ ಮಾಡಿದ್ದೇವೆ, ಕಣ್ಣಿನ ದೃಶ್ಯದೋಷ ಆಗಿರಬಹುದು, ಮತ್ತೆ ಎನಿ ಟೈಮ್ ಮೈಓಪಿ, ಹೈಪರ್ಮೆಟ್ರೋಪಿ, ಪ್ರೆಸ್ಬಿಓಪಿ, ಆಲ್ ಕೈಂಡ್ ಆಫ್ ರಿಫ್ರಾಕ್ಟರಿಯರ್ಸ್, ಮತ್ತೆ ಕಣ್ಣಿನ ಪೊರೆಯ ಚಿಕಿತ್ಸೆ ಆಗ್ತದೆ, ಇಲ್ಲಿ ಪೊರೆ ತೆಗೆಯುವುದು ಮತ್ತೆ ಲೆನ್ಸ್ ಅಳವಳಿಕೆ ಎಲ್ಲ ಆಗ್ತದೆ. ಮತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ಅವರಿಗೆ ಕಣ್ಣಿನ ನರ ಕೆಲವೊಮ್ಮೆ ಡ್ಯಾಮೇಜ್ ಆಗ್ತದೆ, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೇವೆ, ಅದರ ಟ್ರೀಟ್ಮೆಂಟ್ ಕೂಡ ಆಗ್ತದೆ. ಮತ್ತೆ ಸ್ಕ್ರೀನಿಂಗ್ ಆಫ್ ಗ್ಲುಕೋಮಾ, ಅಂದರೆ ಗ್ಲುಕೋಮಾ ಅನ್ನುವಂಥದ್ದು ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಿ ನರ ಸವಿಯುವಂಥದ್ದು, ಅದರದ್ದು ಸ್ಕ್ರೀನಿಂಗ್ ಆಗ್ತದೆ ಇಲ್ಲಿ. ಅದನ್ನು ನಾವು ಐಓಪಿ ಮೆಷರ್ ಮಾಡಿ ಕಣ್ಣಿನ ಪ್ರೆಷರ್ ಮೆಷರ್ ಮಾಡಿ ಅದಕ್ಕೆ ಸೂಕ್ತವಾದ ಡ್ರಾಪ್ಸ್ ಕೊಟ್ಟು ಅದನ್ನು ತಡೆಗಟ್ಟಬಹುದು ನಾವು. ಜೊತೆಗೆ ಮಳ್ಳೆಗಣ್ಣು ಸ್ಕ್ವಿಂಟ್ ಅಂತ ಹೇಳ್ತೇವೆ, ಅದು ಯೂಶಲಿ ಗ್ಲಾಸಿಂದ ಏನಾದ್ರು ಆಗಿದ್ರೆ ಅಥವಾ ದೃಷ್ಟಿಯಿಂದ ಬಂದಿದ್ರೆ ಅದನ್ನು ಸರಿ ಮಾಡಬಹುದು. ಮತ್ತೆ ಫರ್ದರ್ ಏನಾದ್ರು ಟ್ರೀಟ್ಮೆಂಟ್ ಬೇಕಿದ್ರೆ ಅದನ್ನು ಸಹ ನಾವು ಮಾಡಿ ಕೊಡ್ಬೋದು. ಇಲ್ಲಿ ಹಾಸ್ಪಿಟ್ಲಲ್ಲಿ ರೀಸೆಂಟ್ಲಿ ಒಂದು 2 ಇಯರ್ಸ್ ನಮ್ಮ ಹೊಸ ಕಣ್ಣಿನ ಓಟಿ ಆಪರೇಷನ್ ಥಿಯೇಟರ್ ಕೂಡ ಉಂಟು, ಡೆಡಿಕೇಟೆಡ್ ಟು ಆಫ್ತಲ್ ಡಿಪಾರ್ಟ್ಮೆಂಟ್. ಅಲ್ಲಿ ನಮ್ಮ ಒಳ್ಳೆ ಸ್ಟಾಫ್ ಎಲ್ಲ ಇದ್ದಾರೆ. ಸೊ ಡೈಲಿ ಪ್ರಾಪರ್ಟೀಸ್ ಆಗ್ತಾ ಇರ್ತದೆ. ಸೊ ಜನರಿಗೆ ಏನೇ ತೊಂದರೆ ಇದ್ರು, ಕಣ್ಣಿನ ಪೊರೆ ಸಮಸ್ಯೆ ಇದ್ರೆ ಅಥವಾ ಏನೇ ಇದ್ರು ಒಮ್ಮೆ ಬಂದು ನನ್ನ ಭೇಟಿ ಮಾಡಿ ಅದರ ಸೂಕ್ತ ಚಿಕಿತ್ಸೆಯನ್ನು ತಗೋಬೇಕು.
0: ಕಣ್ಣಿಗೆ ಏನಾದರೂ ಸಮಸ್ಯೆ ಬಂದಾಗ ಸಾಕಷ್ಟು ಮಂದಿ ಸೆಲ್ಫ್ ಮೆಡಿಸಿನ್ ಮಾಡ್ಕೊಳ್ತಾರೆ, ಮನೆಯಲ್ಲೇ ಮಾಡ್ಕೊಳ್ತಾರೆ, ಅದಕ್ಕೆ ನಿಮ್ಮೊಂದು ಸಲಹೆ ಏನು?
1: ಹೌದು, ಅದು ಹೇಳಿದ್ನಲ್ಲ, ಬಿಕಾಸ್ ಕಣ್ಣನ್ನ ಅದು ಡ್ಯಾಮೇಜ್ ಆದವಾಗ ಮೋಸ್ಟ್ ಆಫ್ ದಮ್ ಎಲ್ಲರೂ ಅದೇ ಹೊರಗಡೆ ಹೋಗಿ ಮೆಡಿಕಲ್ ಸ್ಟೋರ್ ಎಲ್ಲ ತಗೊಂಡ್ಬಿಡ್ತಾರೆ. ಅದು ಚಿಕ್ಕಪುಟ್ಟ ಸಮಸ್ಯೆ ಆದರೆ ಮೇ ಬಿ ಅದೆಲ್ಲ ಕ್ಯೂರ್ ಆಗ್ಬೋದೇನೋ, ಬಟ್ ಅಕಸ್ಮಾತ್ ಏನಾಗಿ ತುಂಬ ಡ್ಯಾಮೇಜ್ ಆಗಿ ಅವರು ರಾಂಗ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಣ್ಣಿನ ದೃಷ್ಟಿಯ ಹೋಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿರಲಿ ಅಥವಾ ದೊಡ್ಡ ಸಮಸ್ಯೆ ದೊಡ್ಡದಾಗಿರಲಿ ಒಮ್ಮೆ ಬಂದು ತೋರಿಸ್ಕೊಂಡು ಅವರು ಅದಕ್ಕೆ ಸೂಕ್ತ ಚಿಕಿತ್ಸೆ ತೊಗೊಳ್ಳೋದು ಬೆಟರ್. ಮತ್ತು ಅದನ್ನು ಒಂದು ಚಿಕ್ಕದ್ರಿಂದ ಸಮಸ್ಯೆ ದೊಡ್ಡದಾಗೋದು ಬೇಡ. ಸೊ ಏನೋ ಬೇರೆ ಡ್ರಾಪ್ಸ್ ಹಾಕಿ, ಸೊ ಚಿಕ್ಕದಿರಲಿ ಸಮಸ್ಯೆ ದೊಡ್ಡದಿರಲಿ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಡ್ರಾಪ್ಸ್ ಹಾಕೊಳ್ಳೋದು ಬೆಟರ್. ಮೆಡಿಕಲ್ಸ್ ಅಥವಾ ಔಟ್ಸೈಡ್ ಟ್ರೀಟ್ಮೆಂಟ್ ಮಾಡೋದಷ್ಟು ಸೂಕ್ತ ಅಲ್ಲ.
0: ಡಾಕ್ಟರ್, ಈಗ ಮಕ್ಕಳಲ್ಲಿ ಕಾಡುವಂತಹ ಅಂದ್ರೆ ಲೇಜಿ ಐ ಅಂತ ಹೇಳ್ತಾರೆ, ಆ ಸಮಸ್ಯೆಗೆ ಏನು ಪರಿಹಾರ ಅಥವಾ ಹೇಗೆ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ?
1: ಲೇಜಿ ಐ ಅಂದ್ರೆ ಅವರ ಆಂಬ್ಲಿಯೋಪಿಯಾ ಅಂತಾನೆ ಹೇಳ್ತೇವೆ. ಅದು ಯೂಶ್ವಲಿ ನಾನು ಹೇಳಿದಾಗಿ ಈ ಗ್ಲಾಸಸ್, ಶಾರ್ಟ್ ಸೈಡ್ನೆಸ್ ಅಥವಾ ಲಾಂಗ್ ಸೈಡ್ನೆಸ್ ಇರ್ಬೋದು, ಅವರಿಗೆ ಗ್ಲಾಸ್ ಇರ್ತದೆ. ಸೊ ಅವರಿಗೆ ಅದು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿದರೆ ಅದು ಅವರ ಕಣ್ಣಿನ ನರ ಏನುಂಟು ಅದು ಚೆನ್ನಾಗಿರ್ತದೆ. ಇನ್ ಕೇಸ್ ಅವರು ಹಾಕಲಿಲ್ಲ ಅಂತಂದರೆ, ಸೊ ಅಲ್ಲಿಂದ ಈಗ ವಾಟ್ ಎವರ್ ದೇ ಸಿ ಅದು ನಮ್ಮ ನರ, ಕಣ್ಣಿನ ನರ ಅದನ್ನು ಸೆನ್ಸ್ ಮಾಡಿ ಬ್ರೈನಿಗೆ ಸಪ್ಲೈ ಮಾಡ್ತದೆ. ಸೊ ಗ್ಲಾಸ್ ಹಾಕಿದರೆ ಚೆನ್ನಾಗಿ ಕಾಣ್ತದೆ, ಸೊ ಬ್ರೈನಿಗೆ ಸೆನ್ಸೇಷನ್ ಹೋಗ್ತಾ ಇರ್ತದೆ. ಯಾವಾಗ ಅವರು ಹಾಕೋದಿಲ್ಲ ಗ್ಲಾಸು ಅವರು ಕಡಿಮೆ ಕಾಣ್ತದೆ ಅವರಿಗೆ, ಸೊ ಬ್ಲರಿ ವಿಷನ್ ಇರ್ತದೆ, ಕ್ಲಿಯರ್ ಕಾಣಿಸೋಲ್ಲ. ಸೊ ಅದೇ ಆ ದೃಷ್ಟಿಗೇನೆ ಕಣ್ಣಿನ ನರ ಸೆಟ್ ಆಗಿ ಹೋಗ್ತದೆ, ಅದು ಬ್ರೈನ್ ಸೆಟ್ ಆಗಿ ಹೋಗ್ತದೆ, ಇಂಪಲ್ಸ್ ಪಾಸ್ ಆಗೋದಿಲ್ಲ. ಸೊ ಇಂದ ಆವಾಗ ಅದು ಒಮ್ಮೆಲೆ ಅದು ಆಂಗ್ಲೋಪಿಯಾ ಅಥವಾ ನರಕ್ಕೆ ವೀಕ್ ಆಗಿಬಿಟ್ರೆ ಕಣ್ಣು, ಮತ್ತೆ ಎಷ್ಟೇ ಗ್ಲಾಸ್ ಮಾಡಿದ್ರು ಅವರಿಗೆ ಅದು ಸ್ಪಷ್ಟ ಕಾಣಲಿಕ್ಕಿಲ್ಲ. ಸೊ ಆ ಥರ ಆಂಗ್ಲೋಪಿಯಾ ಆಗೋದಕ್ಕಿಂತ ಮುಂಚೆನೆ ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿ ಕಣ್ಣಿನ ನರವನ್ನು ಸಂರಕ್ಷಿಸಿಕೊಳ್ಳೋದು ಬೆಟರ್.
0: ಡಾಕ್ಟ್ರೆ, ಗ್ಲೂಕೋಮಾ ತಪಾಸಣೆ ಯಾಕೆ ಮಾಡಬೇಕು ಮತ್ತೆ ಅದು ಯಾರಿಗೆಲ್ಲ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
1: ಗ್ಲೂಕೋಮಾ ಅನ್ನುವಂಥದ್ದು ಯೂಶ್ವಲಿ ಕಣ್ಣಿನ ಪ್ರೆಷರ್, ಕಣ್ಣಿನ ಒಳಗೆ ಪ್ರೆಷರ್ ಇರ್ತದೆ ಅದು ಜಾಸ್ತಿ ಆಗಿ ಅದರಿಂದ ನರ ಸವಿಯುವಂಥದ್ದು. ಗ್ಲೂಕೋಮಾ ಟೆಸ್ಟ್ ನಮ್ಮಲ್ಲಿ ಸ್ಕ್ರೀನಿಂಗ್ ಆಗ್ತದೆ, ಅದಕ್ಕೆ ಯೂಶ್ವಲಿ ಅದನ್ನು ಫಸ್ಟ್ ಡ್ರಾಪ್ಸಿಂದನೇ ಅದನ್ನು ಸರಿ ಮಾಡಲಿಕ್ಕೆ ನೋಡ್ತೇವೆ. ಅದರಿಂದ ಕಣ್ಣು ಸವಿಯಿದ್ದವಾಗ ಅದು ಇಟ್ ಇಸ್ ಕಾಲ್ಡ್ ಸೈಲೆಂಟ್ ಕಿಲ್ಲರ್ ಗ್ಲೂಕೋಮಾ. ಯಾಕೆ ಅಂತಂದರೆ ಇನಿಷಿಯಲಿ ಜಸ್ಟ್ ಬ್ಲರ್ ಆಗ್ತದೆ ಅಷ್ಟೇ, ಸೊ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆದವಾಗ ಕಂಪ್ಲೀಟ್ ಬ್ಲೈಂಡ್ನೆಸ್ ಆಗ್ಬೋದು. ಬಟ್ ಒಮ್ಮೆ ಬ್ಲೈಂಡ್ನೆಸ್ ಆದರೆ ಅದನ್ನು ಮತ್ತೆ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ರುಟೀನ್ ಚೆಕಪ್ ಆಫ್ಟರ್ 20 ಇಯರ್ಸ್ ಆಫ್ ಏಜ್ ಆಫ್ 15 ಹೇಳಿದ್ನಲ್ಲ ಇಯರ್ಲಿ ಎಮ್ ಐ 15-20 ಇಯರ್ಸ್ ಆದಮೇಲೆ ಅವರು ರುಟೀನ್ ಆಗಿ ಚೆಕಪ್ ಮಾಡಿಸ್ಕೋಬೋದು. ನಾವು ಕಣ್ಣಿನ ಪ್ರೆಷರ್ ನೋಡಿ ಜಾಸ್ತಿ ಇದ್ದರೆ ಅಥವಾ ಜಾಸ್ತಿ ಇಲ್ಲ ಅಂತಂದ್ರೂ ಜಸ್ಟ್ ಒಮ್ಮೆ ನರ ಒಮ್ಮೆ ನೋಡ್ತೇವೆ. ನರ ಚೆನ್ನಾಗಿತ್ತು ಮತ್ತು ಪ್ರೆಷರ್ ನಾರ್ಮಲ್ ಉಂಟು ಅಂತಂದರೆ ಅದಕ್ಕೆ ತಪ್ಪಾದರೆ ಏನಾದರೂ ಬೇಗ ನಮಗೆ ಸಸ್ಪಿಷಿಯಸ್ ಅಂದ್ಕೊಂಡು ಗ್ಲೂಕೋಮಾ ಉಂಟು ಅಂತಂದರೆ ವಿಜುವಲ್ ಫಂಕ್ಷನ್ ಟೆಸ್ಟ್ ಅಂತ ಬರ್ತದೆ, ಎಷ್ಟು ಕಾಣ್ತದೆ ಅಂತ ಒಂದು ಟೆಸ್ಟ್ ಬರ್ತದೆ. ಮತ್ತು OCT ಆಪ್ಟಿಕಲ್ ಕೊರೆನ್ಸ್ ಟೊಮೊಗ್ರಫಿ ಅಂತ ಕಣ್ಣಿನ ನರದ ಒಂದು ಟೆಸ್ಟ್, ಅದೆರಡು ಮಾಡಿ ಅದೆರಡು ಟೆಸ್ಟಿಂದ ಮತ್ತು ಕಣ್ಣಿನ ಪ್ರೆಷರ್ ಇದು ಮೂರನ್ನು ನಾವು ನೋಡಿ ಅದನ್ನು ಅದರಲ್ಲಿ ಸಮಸ್ಯೆ ಉಂಟಾ ಇಲ್ಲ ಅಂತ ನೋಡಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಗ್ಲೂಕೋಮಾ ಇಲ್ಲ ಅಂತ. ಇಫ್ ಇದ್ದರೆ ಫಸ್ಟ್ ಇನಿಷಿಯಲ್ ನಾವು ವಿಲ್ ಸ್ಟಾರ್ಟ್ ವಿತ್ ಡ್ರಾಪ್ಸ್ ಅಂತ ಹಾಗೆ ಪ್ರೆಷರ್ ಕೊಟ್ಟು ಆ ಪ್ರೆಷರಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳ್ತೇವೆ. ಅದರಿಂದ ನರ ಸವಿಯುವುದಿಲ್ಲ. ಹಾಗೆ ಮತ್ತೆ ಅವರು ಇಯರ್ಲಿ 6 ಮಂತ್ ಒಮ್ಮೆ, ಇನ್ ಕೇಸ್ ಗ್ಲೋಕೋಮಾ ಡಯಾಗ್ನೋಸ್ ಆದರೆ ಅವರು 6th ಮಂತ್ ಒಮ್ಮೆ ಅವರು ಅದನ್ನು ಚೆಕ್ ಮಾಡಿಸ್ಕೊಳ್ತಾ ಇರಬೇಕಾಗ್ತದೆ. ಮಂತ್ಲಿ ಪ್ರೆಷರ್ ಚೆಕ್ ಮಾಡಿಸ್ಕೋಬೇಕು. ಬಟ್ ಅದೇ VFT ಮತ್ತು OCT ಅಂತ ಏನಂದ್ರೆ ಅದನ್ನೊಂದು 3-6 ಮಂತ್ಸ್ ಒಮ್ಮೆ ಚೆಕ್ ಮಾಡಿಸ್ಕೋಬೇಕಾಗ್ತದೆ ಅವರು ಅದನ್ನು.
0: ಡಾಕ್ಟ್ರೇ, ಇಷ್ಟು ಹೊತ್ತು ಕಣ್ಣಿಗೆ ಬರುವಂಥ ಸಾಮಾನ್ಯ ಕಾಯಿಲೆಗಳಾಗಿರ್ಬೋದು, ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಕಣ್ಣಿನ ಚಿಕಿತ್ಸಾ ವಿಭಾಗದ ಕುರಿತಾಗಿ ಹೀಗೆ ಅನೇಕ ಮಾಹಿತಿಯನ್ನು ನಮ್ಮ ಕೆಳಗರಿಗೆ ಹಂಚಿಕೊಂಡಿದ್ದೀರಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟ್ರೇ.
1: ಥ್ಯಾಂಕ್ ಯು ಸೋ ಮಚ್.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವ ಅವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು,

0: ನಮಸ್ಕಾರ ಕೇಳುಗರೆ, ನೀವು ಆಲಿಸ್ತಿರೋದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ಹರ್ಷಿತಾ ಶಿಶಿರ. ಪಿಯುಸಿಯನ್ನು ದಡ ದಾಟಿ ಪದವಿಯನ್ನು ಸಮುದ್ರಕ್ಕೆ ಕಾಲಿಡುವುದಕ್ಕೆ ಹೊರಟಿರೋರು ಬಲೆಗಾಲಿಟ್ಟು ಎಸ್ಡಿಎಂಗೆ ಕಾಲಿಟ್ಟಿದ್ದಾರೆ. ಬ್ಯೂಟಿಫುಲ್ ಕ್ಯಾಂಪಸ್, ಉತ್ತಮ ಶಿಕ್ಷಣ, ಬೆಸ್ಟ್ ಫ್ಯಾಕಲ್ಟೀಸ್, ಅತ್ಯುತ್ತಮ ಪ್ಲೇಸ್ಮೆಂಟ್ ಅನ್ನ ಹುಡುಕಿ ಬಂದಿರೋ ಸ್ಟೂಡೆಂಟ್ ಗಳಿಗೆ ಎಸ್ಡಿಎಂ ಕೈಚಾಚಿ ವೆಲ್ಕಮ್ ಮಾಡ್ತಿದೆ. ಹೊಸ ಹೊಸ ಮುಖಗಳು, ಹೊಸ ಹೊಸ ಕನಸುಗಳು, ಹೊಸ ಹೊಸ ಆಸೆಗಳನ್ನ ಹೊತ್ತು ತರ್ತಾ ಇರೋ ವಿದ್ಯಾರ್ಥಿಗಳಿಗೆ ಇವತ್ತಿಂದ ಅವರ ಕನಸು ಆಸೆಗಳಿಗೆ ಬೆಂಬಲ ನೀಡುತ್ತೆ ಎಸ್ಡಿಎಂ. ಹೌದು, ನಮ್ಮ ಎಸ್ಡಿಎಂ ಕ್ಯಾಂಪಸ್ಗೆ ಹೊಸ ವಿದ್ಯಾರ್ಥಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಇವರನ್ನ ಸ್ವಾಗತ ಮಾಡೋಕೆ ಎಸ್ಡಿಎಂನ ಇಂದ್ರಪ್ರಸ್ಥ ಆಡಿಟೋರಿಯಂ ಸಿದ್ಧವಾಗಿದೆ. ಕ್ಯಾಂಪಸ್ನ ಸುತ್ತಲೂ ಎಸ್ಡಿಎಂನ ಬಾವುಟಗಳು ರಾರಾಜಿಸುತ್ತಿದೆ. ಎಸ್ಡಿಎಂ ಕಾಲೇಜಿನ ಇಂದ್ರಪ್ರಸ್ಥದಲ್ಲಿ ಆಯೋಜಿಸಿದ 2026-27 ಪ್ರವೇಶೋತ್ಸವಕ್ಕೆ ಬಂದಿದ್ದ ನೂರಾರು ವಿದ್ಯಾರ್ಥಿಗಳಿಗೆ ಕಾಲೇಜಿನ ಬಗ್ಗೆ ಸಂಕ್ಷಿಪ್ತ ವಿವರಣೆ ನೀಡಿ ಕಾಲೇಜಿನ ತರಗತಿ, ಶಿಸ್ತು ಮತ್ತು ಸಾಧನೆಯ ಕುರಿತು ಮಾಹಿತಿಯನ್ನ ಪ್ರಾಧ್ಯಾಪಕ ವೃಂದದವರು ನೀಡಿದ್ರು. ಜೊತೆಗೆ ಕಾಲೇಜಿನ ಅಂಗಸಂಸ್ಥೆಗಳಾದ ಎನ್ಸಿಸಿ, ಎನ್ಎಸ್ಎಸ್, ಕಲಾ ಕೇಂದ್ರ, ಸ್ಪೋರ್ಟ್ಸ್ಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಬದುಕಲ್ಲಿ ಓದು ಮಾತ್ರ ಅಲ್ಲ, ಅದರ ಜೊತೆಗೆ ಕೆಲವು ಐಚ್ಛಿಕ ಚಟುವಟಿಕೆಗಳು ಮುಖ್ಯ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು. ಅಲ್ಲದೆ ಹೊಸದಾಗಿ ಸೇರಿರುವ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವುದಕ್ಕೋಸ್ಕರ ಈ ವರ್ಷ ಸೇನೆಗೆ ಸೇರಿರುವ 8 ವಿದ್ಯಾರ್ಥಿಗಳನ್ನ ಮಹಾವೇದಿಕೆಯಲ್ಲಿ ಸನ್ಮಾನಿಸಿದ್ರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ ಪಿ ಅವರ ಜೊತೆಗೆ ಕಾಲೇಜಿನ ಅಧ್ಯಾಪಕ ವೃಂದದವರು ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನ ನೀಡಿ ಹುರಿದುಂಬಿಸಿದ್ರು. ಹಾಗಾದ್ರೆ ಹೊಸದಾಗಿ ಎಸ್ಎಂ ಕಾಲೇಜಿಗೆ ಆಗಮಿಸಿರುವ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಏನ್ ಹೇಳಿದ್ರು ಅಂತ ಕೇಳ್ಕೊಂಡ್ ಬನ್ನಿ.
1: ನನ್ನ ಹೆಸರು ದೀಕ್ಷಾ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಕೋರ್ಸ್ ಬಂದು BBA. ನಾನು ಈ ಕಾಲೇಜ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತಿಳ್ಕೊಂಡೆ, ಇಷ್ಟ ಆಗಿ ಬಂದಿದ್ದೀನಿ.
2: ಹಾಯ್, ನನ್ನ ಹೆಸರು ಸ್ವಾತಿ ಅಂತ, ನಾನು ಚಿಕ್ಕಮಂಗ್ಳೂರಿಂದ ಬಂದಿರೋದು. ಇಲ್ಲಿ BSc ಬಯೋಟೆಕ್ನಾಲಜಿ ಕೋರ್ಸಿಗೆ ಸೇರ್ಕೊಂಡಿದ್ದೀವಿ. ಇಲ್ಲಿ ಓದಿದವರೊಬ್ರು BSc ಬಯೋಟೆಕ್ನಾಲಜಿ ಕೋರ್ಸ್ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡಿದ್ರು, ಸೊ ಈ ಕಾಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜಾಯ್ನ್ ಆಗಿದ್ದೀವಿ.
3: ಮೈಸೆಲ್ಫ್ ಕವನ, ಐ ಆಮ್ ಫ್ರಮ್ ತುಮಕೂರ್. ಆ್ಯಕ್ಚುಲಿ ನಾನು ಇದೇ ಒಂದು ಎಜುಕೇಷನ್ ಸೊಸೈಟಿನಲ್ಲಿ ಓದ್ತಾ ಇದ್ದಿದ್ದು. ಸಿಟಿ ಲೈಫ್ಗಿಂತ ಇಲ್ಲಿನ ಒಂದು ವೆದರ್, ಎನ್ವಿರಾನ್ಮೆಂಟ್ ಅನ್ನೋದು ತುಂಬ ಚಿಲ್ ಆಗಿದೆ, ಪೀಸ್ಫುಲ್ ಆಗಿದೆ. ಅಂದರೆ ಡಿಸ್ಟ್ರಾಕ್ಷನ್ಸ್ ಕಮ್ಮಿ, ಮತ್ತು ಕಲ್ಚರಲ್ ರಿಚ್ ಪ್ಲೇಸ್ ಕೂಡ ಇದು. ಆ ಒಂದು ಡಿಸಿಪ್ಲೀನ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಮತ್ತು ತುಂಬ ಕಲ್ಚರಲ್ಸ್ ಸೆಂಟರ್ಸ್ ಎಲ್ಲ ಇದೆ. ನಮಗೆ ಬೇಕಿದ್ರೆ ಕಲ್ಚರಲ್ಸ್ ಯಾವುದಾದ್ರು ಅದರ್ ಸ್ಪೋರ್ಟ್ಸಲ್ಲಿ ಇರ್ಬೋದು ಚೂಸ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅನಿಸ್ತು. ಮತ್ತೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಬಂದ್ರೆ ಪ್ಲೇಸ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಸೊ ದಟ್ಸ್ ವೈ ಐ ಚೂಸ್ ಎಸ್ಡಿಎಂ.
4: ಓಕೆ, ಮೈ ನೇಮ್ ಇಸ್ ನಂದಾ ಆ್ಯಂಡ್ ಐ ಆಮ್ ಫ್ರಮ್ ಬೆಳಗಾವಿ. ನಾನು ಈ ಕಾಲೇಜ್ ನೋಡಿರೋದು ಲೈಕ್ ಆನ್ಲೈನ್ದಲ್ಲಿ, ಆನ್ಲೈನ್ ಪ್ರಿಫರ್ ಮಾಡಿ ರಿಸರ್ಚ್ ಎಲ್ಲ ಮಾಡಿ ಲೈಕ್ ಆಮೇಲೆ ಗೊತ್ತಾಯಿತು SDM ಕಾಲೇಜ್ ಅನ್ನೋದು ಇದೆ ಉಜೇರಿಯಲ್ಲಿ. ಐ ಟ್ರೈಡ್ ಇನ್ ಧಾರವಾಡ ಆಲ್ಸೋ, ಆದರೆ ಅಲ್ಲಿ ಅಷ್ಟು ಸ್ಪೆಸಿಫಿಕ್ ಅನಿಸ್ಲಿಲ್ಲ. ಸೊ ನಾನು ಇಲ್ಲೇ ಬಂದು ನೋಡ್ಕೊಂಡು ಹೋದೆ. ಆಮೇಲೆ ಲೈಕ್ ಐ ಲೈಕ್ ಎವ್ರಿಥಿಂಗ್, ಹಾಸ್ಟೆಲ್ ಎಲ್ಲ ಚಲೋ ಇದೆ, ಫುಡ್ಡು ಎಲ್ಲ ಚಲೋ ಇದೆ. ಸೊ ಐ ಕೇಮ್ ಹಿಯರ್ ಆ್ಯಂಡ್ ಐ ಆಮ್ ಡೂಯಿಂಗ್ ನೌ BSc ಬಯೋಟೆಕ್ನಾಲಜಿ, ಈಗ ಫಸ್ಟ್ ಇಯರ್ನಲ್ಲಿದ್ದೀನಿ. ಸೊ ಐ ಪ್ರಿಫರ್ಡ್ SDM. It's good, nice.
5: ನನ್ನ ಹೆಸರು ರೆನ್ವಿಟಾ ವೇಗಸ್. ನಾನು ತಗೊಂಡ ಕಾಂಬಿನೇಷನ್ BCA ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನ್. ವೈ SDM ಅಂದ್ರೆ ನಾನು ಕಲ್ತಿದ್ದು ವಾನಿ PU ಕಾಲೇಜಲ್ಲಿ. ನಮ್ಮ ಕಾಲೇಜಲ್ಲಿ ಎಲ್ಲ ಕಾಲೇಜರ್ ಬಂದಿದ್ರು, ಸೊ SDM ಸಹ ಬಂದಿತ್ತು. ಅವ್ರ ಬಗ್ಗೆ ಹೇಳಿದ್ರು, ಅವರ NSS ಇದೆ, ಹಂಗೆ ಒಂದು ಇಂಟೆನ್ಷನ್, NSS ಹೇಗಿರ್ಬೋದು, NSS ಸೇರ್ಬೇಕಂತ ಒಂದು ಕುತೂಹಲ ಇತ್ತು. ಹಾಗೆ SDM ಅನ್ನ ಚೂಸ್ ಮಾಡಿದೆ.
6: ಐ ಆಮ್ ಅಫ್ತಾಬ್ ಜಮೀಲ್ ಫ್ರಮ್ ಒರ್ವಾಲ್ ಪದವ್. ನಾನು ಈ SDM ಕಾಲೇಜ್ ಅಂದರೆ ನಮ್ಮ ಮುಂಚೆ ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳ ಎಕ್ಸ್ಪೀರಿಯೆನ್ಸ್ನಿಂದ ಮತ್ತು ನಾನು ಇಲ್ಲಿ ಚಿಕ್ಕದಿಂಗಳೇ ಸ್ಕಿಲ್ ಟ್ರೈನಿಂಗ್ ಅಂದರೆ ಎಜುಕೇಷನ್ ಸ್ಕಿಲ್ ಟ್ರೈನಿಂಗ್ ಬೇಕಾಗಿ ಬರ್ತಾ ಇದ್ದೆ. ಆ ಒಂದು ಎಕ್ಸ್ಪೀರಿಯೆನ್ಸ್ನಿಂದ ನನಗೆ SDM ಚೂಸ್ ಮಾಡಲಿಕ್ಕೆ ಒಂದು ಬೆಟರ್ ಆಪ್ಷನ್ ಆಗಿ ನಾನು ತೆಗೆದುಕೊಂಡಿದ್ದೆ. ಆದ್ದರಿಂದ SDM ಕಾಲೇಜ್ ಮುಂದುವರಿಸಲು ನಾನು ಇಷ್ಟಪಡ್ತಿದ್ದೇನೆ. ಐ ಆಮ್ ಥ್ಯಾಂಕಿಂಗ್ ಆಲ್ ಮೈ SDM ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ ಆ್ಯಂಡ್ ಲೆಕ್ಚರ್ಸ್ ಆಸ್ ಪ್ರೊಫೆಸರ್ಸ್ ಫಾರ್ ಪ್ರೊವೈಡಿಂಗ್ ಅಡ್ಮಿಷನ್ ಫಾರ್ ಮೀ. ಥ್ಯಾಂಕ್ ಯು.
7: ನನ್ನ ಹೆಸರು ಕುಮುದ, ನಾನು ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ. ನಾನು BYOC ಚೂಸ್ ಮಾಡಿದ್ದೀನಿ ಬಿಕಾಸ್ ನನ್ನ ಕಸಿನ್ ನನಗೆ ರೆಕಮೆಂಡ್ ಮಾಡಿದ್ರು. ಕಾಲೇಜ್ ತುಂಬ ಚೆನ್ನಾಗಿದೆ ಮತ್ತು ಪ್ಲೇಸ್ಮೆಂಟ್ ಚೆನ್ನಾಗಾಗತ್ತೆ. ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಕೂಡ ನಾವಿಲ್ಲಿ ಮಾಡ್ಬೋದು ಬಿಕಾಸ್ ಐ ಚೂಸ್ SDM.
8: ಆಕ್ಚುಲಿ ನಾನು ಎಸ್ ಡಿ ಎಂ ಬಗ್ಗೆ ತುಂಬ ಕೇಳಿದ್ದೆ. ಅಲ್ಲಿ ತುಂಬ ಕಲ್ಚರ್ ಇರೋಂಥ ದೃಷ್ಟಿಯಿಂದ ನನ್ನ ಮಗ ಬಿ ಓಕ್ ಅಂತ ಒಂದು ಕೋರ್ಸ್ ತೊಗೊಳಕ್ಕೆ ನಾನು ಇಷ್ಟಪಟ್ಟೆ. ಅವನು ಇಲ್ಲಿ ಒಂದು ಇಲ್ಲಿದ ಒಂದು ನೇಚರು ಮತ್ತು ನಮ್ಮ ಧರ್ಮಸ್ಥಳ ಇದರಿಂದ ಒಳ್ಳೆ ಒಂದು ಕಲ್ಚರ್ ಸಿಗುತ್ತೆ, ಮುಂದೆ ಅವನಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಈ ಕಾಲೇಜಿಗೆ ಲೈಕ್ ಮಾಡಿದೆ. ಮೂಡಿಗೆರೆಯಿಂದ ಬಂದಿದ್ದೀನಿ.
9: ನಮ್ಮ ಹೆಸರು ವೆಂಕಟರಮಣ ಶ್ರೀನಿವಾಸ ಭಟ್ ಮಾವಿನಗದ್ದೆ ಅಂತ. ನಾವು ಯಲ್ಲಾಪುರದವರು. ಇಲ್ಲಿಂದ ಸುಮಾರು 300-360 ಕಿಲೋಮೀಟರ್ ಹಿಂದೆ ಆಗ್ತದೆ. ನಾವಿಲ್ಲಿ ನಮ್ಮ ಮಗಳನ್ನೆಲ್ಲ ಸೇರಿಸಿದ್ದೇವೆ. ನಾವು ಮತ್ತು ನಮ್ಮ ಫ್ರೆಂಡ್ಗೂ ಹೇಳಿದ್ದೇವೆ, ಒಳ್ಳೆ ಕಲ್ಚರ್ ಇದೆ ಮತ್ತು ನಮ್ಮ ಧರ್ಮದ ಬಗ್ಗೆ ಇದೆಲ್ಲ ಸುಮಾರು ಕಾಳಜಿ ಇದೆ. ಸಾಂಸ್ಕೃತಿಕವಾಗಿ ಇಲ್ಲಿ ವಾತಾವರಣ ಎಲ್ಲ ಒಳ್ಳೆಯದಿದೆ. ಆಮೇಲೆ ಇವರು ಆಡೋ ಮಾತು ಗೀತು ಎಲ್ಲ ಒಳ್ಳೆ ಸೈಲೆಂಟ್ ಆಗಿರುತ್ತೆ. ಹಂಗಾಗಿ ಭಾಳ ಇಂಟ್ರೆಸ್ಟ್ ಆಯಿತು. ಹಂಗಾಗಿ ನಾವು ಹಾಕಿದ್ದೇವೆ. ಮತ್ತು ನಾವು ಇಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತೇವೆ. ಧರ್ಮಸ್ಥಳಕ್ಕೆ ಹೋಗೋ ರೋಡಲ್ಲಿ ಆಗಿದ್ದರಿಂದ ಇಲ್ಲಿ ಬಂದು ನೋಡಿಕೊಂಡು ಹೋಗಿದ್ದೇವೆ ನಾವು. ಹಾಗಾಗಿ ಒಂದು ಒಳ್ಳೆ ಕಲ್ಚರ್ ಇದೆ ಅಂತ ಸೇರಿಸಿದ್ದೇವೆ ಇಲ್ಲಿ.
10: ನಮ್ಮ ಹೆಸರು ವಿಜಯಲಕ್ಷ್ಮಿ ಅಂತ. ನಮ್ದು ಬಳ್ಳಾರಿ ಹತ್ರ ಹೊಸಪೇಟೆ. ನಾವು ಹಿಂಗೆ ಆನ್ಲೈನ್ನಲ್ಲಿ ನೋಡಿಕೊಂಡು ಉಜಿರೆ ಕಾಲೇಜ್ಗೆ ಹಾಕೋಣ, ಚೆನ್ನಾಗಿದೆ ಎಸ್ ಡಿ ಎಂ ಕಾಲೇಜು, ನಮ್ಮ ಹುಡುಗಿಗೆ ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತಂದು ಇಲ್ಲಿ ಚೂಸ್ ಮಾಡಿ ಹಾಕಿದ್ದೇವೆ ನಾವು. ನಮ್ಮ ಮಗನ ಚೆನ್ನಾಗಿದೆ ಕಾಲೇಜು, ಎಲ್ಲ ಸಂಸ್ಕಾರ ಎಲ್ಲ ಕಲಿತನ ಎಲ್ಲ ಇದಿರುತ್ತೆ ಅಂತ ನಮ್ಗೆ ಇಷ್ಟವಾಗಿ ಹಾಕಿದ್ದೀವಿ. ನಮ್ಮ ಮಗ ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತಂದು ಆ ಕಾರಣಕ್ಕೆ ಹಾಕಿದ್ದೇವೆ.
11: ನನ್ನ ಹೆಸರು ಶ್ರದ್ಧಾ ವಿನಯ್ ಕುಮಾರ್ ವಿಠಲ್ಕರ್ ಅಂತ. ನಾನು ಬಂದಿರೋದು ಶಿರ್ಸಿಯಿಂದ. ಇಲ್ಲಿ ಎಸ್ ಡಿ ಎಂ ಎಂತ ತಗೊಂಡಿದ್ರೆ ಅಂದ್ರೆ ಸುಮಾರಷ್ಟು ನಾ ಕಾಲೇಜಸ್ ಎಲ್ಲ ಹುಡುಕ್ಬೇಕಾದ್ರೆ ಇಲ್ಲಿ ರ್ಯಾಂಕಿಂಗ್ ಆಗ್ಲಿ, ಫ್ಯಾಕಲ್ಟಿ ಆಗ್ಲಿ, ಫೆಸಿಲಿಟೀಸ್ ಆಗ್ಲಿ, ಎಲ್ಲರೂ ತುಂಬಾ ಚೆನ್ನಾಗೇ ಇದೆ ಅಂತ ಫೀಡ್ಬ್ಯಾಕ್ ಅನ್ನ ನೋಡಿದ್ದೆ. ಇಲ್ಲಿ ಕಾಲೇಜಿಗೆ ಪೇರೆಂಟ್ಸ್ ಜೊತೆ ಬಂದು ನೋಡಿ ಹೋದಾಗ ಇನ್ನೂ ತುಂಬಾ ಅದ್ರ ಬಗ್ಗೆ ಮಾಹಿತಿ ಎಲ್ಲ ಸಿಕ್ತು. ಸೊ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಿದೆ ಹೇಳಿ ಇಲ್ಲಿ ಅಡ್ಮಿಷನ್ ತಗೊಂಡಿದ್ದು. ನಾನು ಅಡ್ಮಿಷನ್ ತಗೊಂಡಿದ್ದು ಬಿ ಎ ಜರ್ನಲಿಸಂ ಎಕನಾಮಿಕ್ಸ್ ಮತ್ತೆ ಸೈಕಾಲಜಿ ಕೋರ್ಸ್ ಅಲ್ಲಿ.
0: ಇಷ್ಟೊತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರ ಅನಿಸಿಕೆಯ ಮಾತುಗಳನ್ನ ಕೇಳಿದ್ರಲ್ವಾ? ಸರಿ, ಮತ್ತೆ ಮುಂದೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
12: ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮಂಜುನಾಥ ಸ್ವಾಮಿಯ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲ ಗೀತೆ ಬಿ ಆರ್ ಛಾಯಾ ಇವರ ಧ್ವನಿಯಲ್ಲಿ, ಸಂಗೀತ ಕೆ ಯುವರಾಜ್, ಸಾಹಿತ್ಯ ಕೆ ವೆಂಕಟೇಶ್. ಅಣ್ಣಪ್ಪ ಸ್ವಾಮಿ

ಇನ್ನು ಮುಂದೆ ಸುಜಾತಾ ದತ್ ಮತ್ತು ಸುನಿತಾ ಪ್ರಕಾಶ್ ಇವರು ಹಾಡಿರುವ ಸಾಂಪ್ರದಾಯಿಕ ಗೀತೆ, ಸಂಗೀತ ಸಂಯೋಜನೆ MS ಮಾರುತಿ, ಪಾರ್ವತಿ ಪ್ರಿಯಕರ.

ರೇಡಿಯೋ ನಿನಾದ 90.4 ಎಫ್ಎಂನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ಅಜಯ್ ವಾರಿಯರ್ ಇವರ ಧ್ವನಿಯಲ್ಲಿ ಸಾಹಿತ್ಯ ಬಾಲು ಶರ್ಮಾ, ಸಂಗೀತ ಕೆ ಯುವರಾಜ್, ಸ್ವಾಮಿ ಮಂಜುನಾಥ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳಾಸಂ ಪಿನ್ನ ನಾಲ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಲು ಪ್ರತಿಭೆ, ಅನುಭವ, ಕವನ, ಕತೆ, ಪಾಟ್ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು. ಇದರ ಬಾರಿ ನಲ್ಲೋ ವೇದಿಕೆ ನಿಂಗ ನಂಗಲು ಕಾರ್ಯಕ್ರಮತ್ ಭಾಗವಹಿಸರು. ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ ನಿಂಗಲು ಧ್ವನಿರೋ ಕೇಪಾಟರು. ತಪ್ಪಾಂಟೆ ಕಾದು ಕೊಡುಕರು ಎಸ್ಡಿಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿತ್ಯಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡವ. ಮನಸ್ಸಿಗೆ ಮುದ ನೀಡುವ, ನೆನಪುಗಳನ್ನು ಮತ್ತೆ ಜೀವಂತಗೊಳಿಸುವ ಕನ್ನಡ ಚಿತ್ರರಂಗದ ಆಯ್ದ ಸುಮಧುರ ಗೀತೆಗಳೊಂದಿಗೆ ಈ ತಂಪಿನ ವಾತಾವರಣದ ಜೊತೆಗೆ ಇನ್ನೊಂದು ಅರ್ಧ ತಾಸು ಕಳೆಯೋಣ. ಇದೀಗ ಮೊದಲನೆಯದಾಗಿ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆ ಪಡೆದ ಒಂದು ಮಧುರ ಪ್ರೇಮ ಗೀತೆ, ಕೃಷ್ಣಂ ಪ್ರಣಯಸಖ್ಯ ಚಿತ್ರದ ದ್ವಾಪರ. ಈ ಗೀತೆಗೆ ಸಾಹಿತ್ಯ ಬರೆದಿದ್ದಾರೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಈ ಹಾಡನ್ನು ತನ್ನ ಸುಮಧುರ ಕಂಠದಲ್ಲಿ ಹಾಡಿದ್ದಾರೆ ಜಸ್ಕರಣ್ ಸಿಂಗ್. ಹಾಗಾದರೆ ಇನ್ನೇನು, ಈ ಹಾಡನ್ನು ಕೇಳೋಣ ಅಲ್ವಾ?

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಈಗ ಕೋಟಿಗುಬ್ಬಾತ್ರಿ ಚಿತ್ರದ ನೀ ಕೋಟಿಯಲ್ಲಿ ಒಬ್ಬನೇ ಎಂಬ ಮಧುರ ಭಾವನೆಗಳನ್ನು ಪ್ರೀತಿಯಲ್ಲಿ ವ್ಯಕ್ತಪಡಿಸುವ ಯೋಗರಾಜ್ ಭಟ್ ಅವರ ಸಾಹಿತ್ಯದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯ. ಈ ಗೀತೆಯನ್ನು ಹಾಡಿದ್ದಾರೆ ಖ್ಯಾತ ಗಾಯಕಿ

ಯೋಗರಾಜ್ ಭಟ್ ಸಾಹಿತ್ಯದ ಕೋಟಿಗುಬ್ಬಾತಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಇದೀಗ ಕೃಷ್ಣಂ ಪ್ರಣಯಸಖಿ ಚಿತ್ರದಿಂದ ಕವಿರಾಜ ಅವರ ಸಾಹಿತ್ಯದ ಖ್ಯಾತ ಗಾಯಕರಾದ ಸೋನು ನಿಗಮ್ ಮತ್ತು ಚಿನ್ಮಯ ಶ್ರೀಪಾದ ಅವರ ಮನಮೋಹಕ ಕಂಠಸಿರಿಯಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಸಂಗೀತದ ಒಂದು ಗೀತೆಯನ್ನು ಕೇಳೋಣ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಕವಿರಾಜ್ ಅವರ ಸಾಹಿತ್ಯದ ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಇದೀಗ ನೀವು ಕೇಳಲಿರುವ ಗೀತೆ Love 360 ಚಿತ್ರದಿಂದ ಶಶಾಂಕ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ, ಗಾಯಕ ಸಂಚಿತ್ ಹೆಗ್ಡೆ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಇದೀಗ ಕೊನೆಯದಾಗಿ ರೈಮೋ ಚಿತ್ರದ ಕವಿರಾಜ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಖ್ಯಾತ ಗಾಯಕಿ ಶ್ರೇಯಾ ಘೋಷಾಲ್. ಸಂಗೀತ ನೀಡಿದ್ದಾರೆ

ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ದೀರಿ. ಇದೇ ರೀತಿಯ ಮತ್ತಷ್ಟು ಮಧುರ ಗೀತೆಗಳ, ಸಂಗೀತದ ಸುಂದರ ನೆನಪುಗಳ ಹಾಗೂ ಹೊಸ ಅನುಭವಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗುತ್ತಿರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ, ಒಳ್ಳೆಯ ಸಂಗೀತವನ್ನು ಕೇಳುತ್ತಾ ಜೀವನವನ್ನು ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು, ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ, ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ, ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮ

ಮೇಜರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳ್ತು ಸಿರೂತ ತಿಂಗಳ ಸಂಪಿನ ನಾಲ ಮತ್ತು ವಾರತ್ತು ಲಾಸ್ಟ್ ತಿಂಗಳ ಸರ್ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಲ ಪ್ರತಿಭೆ ಅನುಭವ ಕವನ ಕತೆ ಪಾಟ್ ಪಿನ್ನೆ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮತ್ತ ಭಾಗವಹಿಸರು ಬ್ಯಾರಿ ಬಾಸರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತ ಕರ್ನಾಟಕವಾಗಿಸಲು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಮಾದಕ ವ್ಯಸನವನ್ನು ಸಮಾಜದಿಂದ ಮುಕ್ತ ಮಾಡಲು ಎಲ್ಲ ನಾಗರಿಕರು ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಾಣಿಕೆ ವಿರೋಧಿ ದಿನ 2026ರ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಅಪಾಯವನ್ನು ತಡೆಗಟ್ಟಲು ಸರ್ಕಾರವು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪಿಸಿದೆ ಎಂದರು. ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆ ದೊಡ್ಡ ಪ್ರಯತ್ನ ಮಾಡಿ 80 ಕೋಟಿ ವೆಚ್ಚದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ನಾಶಪಡಿಸಿದೆ. ಈ ಕಾರ್ಯಕ್ಕೆ ಕೈಜೋಡಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ಸರ್ಕಾರ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಅವರು ಹೇಳಿದರು. ಶರಾವತಿ ಪಂಪ್ ಸ್ಟೋರೇಜ್, ಗೋವಾ ತಮ್ನೇರ್, ಕಳಸಾ ಬಂಡೂರಿ ಮತ್ತು ಬಿಡಿಎ ಫೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಅವರಿಗೆ ತೊಂದರೆ ನೀಡಬಾರದು. ನಿಯಮಾನುಸಾರ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ನಾಶಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ನಿಯೋಗ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತೆ ರಾಜ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಂಬಂಧ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸಂತ್ರಸ್ತರಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ದೊರಕಿಸಿಕೊಡಿ ಎಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸಂತ್ರಸ್ತ ಕುಟುಂಬದವರಿಗೆ ತಕ್ಷಣದ ಪರಿಹಾರ ಕ್ರಮವನ್ನು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ದೊರಕಿಸಿಕೊಡಬೇಕು. ಅಲ್ಲದೆ ಭಾಗಶಃ ಅಥವಾ ಪೂರ್ಣ ಪ್ರಮಾಣದ ಮನೆ ನಾಶಗೊಂಡವರ ಮಾಹಿತಿ ಪಡೆದು ಅವರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸೂಚಿಸಿದರು. ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ರಾಷ್ಟೀಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ರೈತರ ಸುಧಾರಿತ ಕೃಷಿಯ ಅನುಕೂಲಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 1ರಿಂದ ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000ಕ್ಕೂ ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿಗಾಗಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಮಂಜುನಾಥ ಚೌರೆಡ್ಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕಳೆದ ನಾವು ಜೂನ್ 1 ತಾರೀಕಿನಿಂದ ಜೂನ್ 30ವರೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೀರ್ತಿ ಬಚಾವ್ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೀರ್ತಿ ಬಚಾವ್ ಅಭಿಯಾನವನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವ್ಯಾಪ್ತಿಗಳಾದಂತ ಬೆಳಗಾವಿ, ರಾಮದುರ್ಗ್, ಸವದತ್ತಿ, ಬೈಲೊಂಗಲ್, ಅನಾಪುರ್, ಎರಗಟ್ಟಿ, ಕಿತ್ತೂರು ತಾಲೂಕಿಗಳಲ್ಲಿ ಬರ್ತಕ್ಕಂತ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಸುಮಾರು 2 ಪ್ರೋಗ್ರಾಮ್ಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಅಭಿಯಾನವನ್ನು ಮುಕ್ತಾಯಗೊಂಡಿದ್ದೆ. ಈ ಒಂದು ಅಭಿಯಾನದಲ್ಲಿ ಪ್ರಮುಖವಾಗಿ ನಾವು ಸರಿಸುಮಾರು 6,000ಕ್ಕೂ ಮೇಲ್ಪಟ್ಟು ನಾವು ರೈತರ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನದಲ್ಲಿ ತಲುಪಿದ್ದೇವೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನು ರೈತರಿಗೆ ವಿತರಿಸಿದ್ದೇವೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಕಡ್ಡಾಯವಾಗಿ ರಾಜ್ಯದ ನಾಗರಿಕರೆಲ್ಲರೂ ಅಗತ್ಯ ಮಾಹಿತಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ನಾಗರಿಕರು ಈ ಅರ್ಜಿಯನ್ನು ತುಂಬುವಾಗ ಯಾವುದೇ ವಿಷಯವಾಗಿ ಗೊಂದಲಗಳಿದ್ದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ಥಾಪಿಸಲಾಗಿರುವ ಸಿಟಿಜನ್ ಸರ್ವಿಸ್ ಸೆಂಟರ್ ಹಾಗೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿಯನ್ನು ತುಂಬಬಹುದು. SIR ಅರ್ಜಿಯನ್ನು ತುಂಬಿದರೆ ನಾವು ದೇಶದ ನಾಗರಿಕರಾಗಿದ್ದೇವೆ ಹಾಗೂ ದೇಶದ ಮತದಾರರಾದಂತೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅರ್ಜಿಯನ್ನು ಸಲ್ಲಿಸುವಂತೆ ಅವರು ಕೋರಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮತದಾರರಿಗೆ ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಸೇರ್ಪಡೆ ಅಥವಾ ಬದಲಾವಣೆ ಅಗತ್ಯವಿದ್ದರೆ ಸಂಬಂಧಿತ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅವರು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ VBGRAMJI ಯೋಜನೆಯಡಿ ಅರ್ಹ ಗ್ರಾಮೀಣ ಅಕುಶಲ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಎಲ್ಲ ಅನುಷ್ಠಾನ ಅಧಿಕಾರಿಗಳು, ಪಿಡಿಒಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಂದು ದಿನದ VBGRAMJI ಯೋಜನೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. VBGRAMJI ಯೋಜನೆ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ. ಸ್ವಯಂ ಪ್ರೇರಿತವಾಗಿ ಅಕುಶಲ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸುವ ಗ್ರಾಮೀಣ ವಯಸ್ಕ ಸದಸ್ಯರ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿಯನ್ನು ಈ ಯೋಜನೆಯಡಿ ನೀಡಲಾಗುವುದು. ಸಮಗ್ರ ಡಿಜಿಟಲ್ ವ್ಯವಸ್ಥೆ ಮೂಲಕ ಆಡಳಿತದ ಹೊಣೆಗಾರಿಕೆ ಮತ್ತು ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಆಧುನೀಕರಿಸುವುದು ಈ ಯೋಜನೆಯ ದೃಷ್ಟಿಕೋನವಾಗಿದೆ. ಕೃಷಿ ಕಾಲದಲ್ಲಿ ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆಗೆ ಸುಗಮಗೊಳಿಸಲು ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾಡಿನ ಖ್ಯಾತ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಚಿತ್ರಕಲಾವಿದ, ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಹಾಸನದ ಕೆಟಿ ಶಿವಪ್ರಸಾದ್ ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ದೀರ್ಘ ಶಸ್ತ್ರಚಿಕಿತ್ಸೆಗೂ ಅವರು ಒಳಗಾಗಿದ್ದರು. ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯು ಯಾವುದೇ ನಿರ್ದಿಷ್ಟ ವರ್ಗ ಅಥವಾ ಜಾತಿಗೆ ಸೇರಿದವರು ಆಳುವವರ ವಿರುದ್ಧ ಸಿಡಿದೆದ್ದ ಸಂಘರ್ಷವಲ್ಲ. ಇದು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಧಾರೆಯೆರೆದ ತ್ಯಾಗಿಗಳ ನೇತೃತ್ವದಲ್ಲಿ ನಡೆದ ಜನಸಂಗ್ರಾಮ. ಸಾಮಾನ್ಯ ಜನರೇ ಸೈನಿಕರೂ ಆಗಿ ದೇಶದ ಪರ ಹೋರಾಡಿದ ಅಪರೂಪದ ಇತಿಹಾಸವಾಗಿದೆ. ಧಾರವಾಡದಲ್ಲಿ ಅಂತಹ ಹೋರಾಟದ ಸಂದರ್ಭದಲ್ಲಿ 1921 ಜುಲೈ 1 ನಡೆದ ಸರಾಯಿ ವಿರೋಧಿ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಗೋಲಿಬಾರಿಗೆ ತುತ್ತಾಗಿ 3 ಪ್ರಾಣತೆತ್ತರು. ಆ ಹುತಾತ್ಮರ ಹೋರಾಟಕ್ಕೆ ಈಗ 105 ವರ್ಷದ ನೆನಪು. ಇದರ ಅಂಗವಾಗಿ ಇಂದು ಧಾರವಾಡದ ಜಕಣಿಬಾವಿ ರಸ್ತೆಯಲ್ಲಿರುವ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಪ್ರಾಧ್ಯಾಪಕರಾದ ಡಾ ಬಸವರಾಜ್ ಅಕ್ಕಿ.
5: ಭಾರತದ ಸ್ವಾತಂತ್ರ್ಯ ಹೋರಾಟದ 1920 ಅಸಹಕಾರ ಚಳವಳಿ ಅಂಗವಾಗಿ ಸರ್ಕಾರಿ ಶಾಲೆಗಳನ್ನು, ನ್ಯಾಯಾಲಯಗಳನ್ನು, ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸುವುದು, ಮದ್ಯದ ಅಂಗಡಿಗಳನ್ನು ಪಿಕೆಟಿಂಗ್ ಮಾಡಲು ಆದೇಶಿಸಿತು. ಅದರಂತೆ ಜುಲೈ 1, 1921 ಧಾರವಾಡದ ಹೃದಯ ಭಾಗದ ಇಂದಿನ ಸುಭಾಷ್ ರಸ್ತೆಯ ಸಮೀಪದಲ್ಲಿದ್ದ ಮದ್ಯದ ಅಂಗಡಿಯ ಮೇಲೆ ಸತ್ಯಾಗ್ರಹಿಗಳು ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ರು. ಇದರಿಂದ ಕೋಪಗೊಂಡ ಪೊಲೀಸರು ಗುಂಡು ಹಾರಿಸಿದ್ದರಿಂದ 3 ಹೋರಾಟಗಾರರಾದ ಮಲಿಕ್ ಸಾಬ್ ಅಲಿಯಾಸ್ ಮದನ್ ಸಾಬ್, ಗೌಸು ಸಾಬ್ ಅಲಿಯಾಸ್ ಖಾದರ್ ಸಾಬ್ ಮತ್ತು ಅಬ್ದುಲ್ ಗಫಾರ್ ತೋಕಾಯಿ ಹುತಾತ್ಮರಾದರು. ಅಲ್ಲದೆ 50ಕ್ಕಿಂತ ಹೆಚ್ಚು ಹೋರಾಟಗಾರರು ಗಾಯಗೊಂಡರು. ಈ ಮಹಾನ್ ತ್ಯಾಗವನ್ನು ಸ್ಮರಿಸುವ ಉದ್ದೇಶದಿಂದ ಸ್ವಾತಂತ್ರ್ಯೋತ್ಸವದ 25ನೇ ವರ್ಷದ ಅಂಗವಾಗಿ 1972 ಆಗಸ್ಟ್ 17 ಧಾರವಾಡದ ಜಗ್ನಿ ಬಾವಿ ಹತ್ತಿರ ಹುತಾತ್ಮರ ಸ್ಮಾರಕವನ್ನು ನಿರ್ಮಿಸಲಾಯಿತು. ಇಂದಿಗೂ ಪ್ರತಿ ವರ್ಷ ಈ ಸ್ಮಾರಕದ ಹತ್ತಿರ ಕಾರ್ಯಕ್ರಮವನ್ನು ಆಯೋಜಿಸಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಆ ವೀರ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿಜಿ ರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಮುಂದಿನ ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಕಾಲೇಜಿರೋ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳತೋ ಸಿರೂತ ತಿಂಗಳಾಸಂ ಪಿನ್ನ ನಾಲ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಲ ಪ್ರತಿಭೆ ಅನುಭವ ಕವನ ಕತೆ ಪಾಟ್ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುವ ಇದರ ಬಾರಿ ನಲ್ಲ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮತ್ ಭಾಗವಹಿಸರು ಬ್ಯಾರಿ ಬಾಸರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ವಾರ್ತೆಗಳ ವಿವರ: ಕರ್ನಾಟಕ ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತ ಕರ್ನಾಟಕವಾಗಿಸಲು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಮಾದಕ ವ್ಯಸನವನ್ನು ಸಮಾಜದಿಂದ ಮುಕ್ತ ಮಾಡಲು ಎಲ್ಲಾ ನಾಗರಿಕರು ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನ 2026ರ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಅಪಾಯವನ್ನು ತಡೆಗಟ್ಟಲು ಸರ್ಕಾರವು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪಿಸಿದೆ ಎಂದರು. ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆ ದೊಡ್ಡ ಪ್ರಯತ್ನ ಮಾಡಿ 80 ಕೋಟಿ ವೆಚ್ಚದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ನಾಶಪಡಿಸಿದೆ. ಈ ಕಾರ್ಯಕ್ಕೆ ಕೈಜೋಡಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ಸರ್ಕಾರ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಅವರು ಹೇಳಿದರು. ಶರಾವತಿ ಪಂಪ್ ಸ್ಟೋರೇಜ್, ಗೋವಾ ತಮ್ನೇರ್, ಕಳಸಾ ಬಂಡೂರಿ ಮತ್ತು ಬಿಡಿಎ ಫೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಅವರಿಗೆ ತೊಂದರೆ ನೀಡಬಾರದು. ನಿಯಮಾನುಸಾರ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ನಾಶಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ನಿಯೋಗ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತೆ ರಾಜ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಂಬಂಧ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸಂತ್ರಸ್ತರಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ದೊರಕಿಸಿಕೊಡಿ ಎಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸಂತ್ರಸ್ತ ಕುಟುಂಬದವರಿಗೆ ತಕ್ಷಣದ ಪರಿಹಾರ ಕ್ರಮವನ್ನು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ದೊರಕಿಸಿಕೊಡಬೇಕು. ಅಲ್ಲದೆ ಭಾಗಶಃ ಅಥವಾ ಪೂರ್ಣ ಪ್ರಮಾಣದ ಮನೆ ನಾಶಗೊಂಡವರ ಮಾಹಿತಿ ಪಡೆದು ಅವರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸೂಚಿಸಿದರು. ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ರಾಷ್ಟೀಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ರೈತರ ಸುಧಾರಿತ ಕೃಷಿಯ ಅನುಕೂಲಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 1ರಿಂದ ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000ಕ್ಕೂ ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿಗಾಗಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ. ಮಂಜುನಾಥ ಚೌರೆಡ್ಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ಕಳೆದ ನಾವು ಜೂನ್ ಮೊದಲನೇ ತಾರೀಕಿನಿಂದ ಜೂನ್ 30ನೇ ತಾರೀಕುವರೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೀರ್ತಿ ಬಚಾವ್ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೀರ್ತಿ ಬಚಾವ್ ಅಭಿಯಾನವನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವ್ಯಾಪ್ತಿಗಳಾದಂತ ಬೆಳಗಾವಿ, ರಾಮದುರ್ಗ್, ಸವದತ್ತಿ, ಬೈಲೊಂಗಲ್, ಅನಾಪುರ್, ಎರಗಟ್ಟಿ, ಕಿತ್ತೂರು ತಾಲೂಕಿಗಳಲ್ಲಿ ಬರ್ತಕ್ಕಂತ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿ ಸುಮಾರು 2 ಪ್ರೋಗ್ರಾಮ್ಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಅಭಿಯಾನವನ್ನು ಮುಕ್ತಾಯಗೊಂಡಿದ್ದೆ. ಈ ಒಂದು ಅಭಿಯಾನದಲ್ಲಿ ಪ್ರಮುಖವಾಗಿ ನಾವು ಸರಿ ಸುಮಾರು 6,000 ಮೇಲ್ಪಟ್ಟು ನಾವು ರೈತರ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನದಲ್ಲಿ ತಲುಪಿದ್ದೇವೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನ ರೈತರಿಗೆ ವಿತರಿಸಿದ್ದೇವೆ.
2: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ SIR ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಕಡ್ಡಾಯವಾಗಿ ರಾಜ್ಯದ ನಾಗರಿಕರೆಲ್ಲರೂ ಅಗತ್ಯ ಮಾಹಿತಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ನಾಗರಿಕರು ಈ ಅರ್ಜಿಯನ್ನು ತುಂಬುವಾಗ ಯಾವುದೇ ವಿಷಯವಾಗಿ ಗೊಂದಲಗಳಿದ್ದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ಥಾಪಿಸಲಾಗಿರುವ ಸಿಟಿಜನ್ ಸರ್ವಿಸ್ ಸೆಂಟರ್ ಹಾಗೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿಯನ್ನು ತುಂಬಬಹುದು. SIR ಅರ್ಜಿಯನ್ನು ತುಂಬಿದರೆ ನಾವು ದೇಶದ ನಾಗರಿಕರಾಗಿದ್ದೇವೆ ಹಾಗೂ ದೇಶದ ಮತದಾರರಾದಂತೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅರ್ಜಿಯನ್ನು ಸಲ್ಲಿಸುವಂತೆ ಅವರು ಕೋರಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮತದಾರರಿಗೆ ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಸೇರ್ಪಡೆ ಅಥವಾ ಬದಲಾವಣೆ ಅಗತ್ಯವಿದ್ದರೆ ಸಂಬಂಧಿತ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅವರು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ VBGRAMJI ಯೋಜನೆಯಡಿ ಅರ್ಹ ಗ್ರಾಮೀಣ ಅಕುಶಲ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಎಲ್ಲ ಅನುಷ್ಠಾನ ಅಧಿಕಾರಿಗಳು, ಪಿಡಿಒಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಂದು ದಿನದ VBGRAMJI ಯೋಜನೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. VBGRAMJI ಯೋಜನೆ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ. ಸ್ವಯಂ ಪ್ರೇರಿತವಾಗಿ ಅಕುಶಲ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸುವ ಗ್ರಾಮೀಣ ವಯಸ್ಕ ಸದಸ್ಯರ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿಯನ್ನು ಈ ಯೋಜನೆಯಡಿ ನೀಡಲಾಗುವುದು. ಸಮಗ್ರ ಡಿಜಿಟಲ್ ವ್ಯವಸ್ಥೆ ಮೂಲಕ ಆಡಳಿತದ ಹೊಣೆಗಾರಿಕೆ ಮತ್ತು ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಆಧುನೀಕರಿಸುವುದು ಈ ಯೋಜನೆಯ ದೃಷ್ಟಿಕೋನವಾಗಿದೆ. ಕೃಷಿ ಕಾಲದಲ್ಲಿ ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆಗೆ ಸುಗಮಗೊಳಿಸಲು ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾಡಿನ ಖ್ಯಾತ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಚಿತ್ರಕಲಾವಿದ, ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಹಾಸನದ ಕೆಟಿ ಶಿವಪ್ರಸಾದ್ ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ದೀರ್ಘ ಶಸ್ತ್ರಚಿಕಿತ್ಸೆಗೂ ಅವರು ಒಳಗಾಗಿದ್ದರು. ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯು ಯಾವುದೇ ನಿರ್ದಿಷ್ಟ ವರ್ಗ ಅಥವಾ ಜಾತಿಗೆ ಸೇರಿದವರು ಆಳುವವರ ವಿರುದ್ಧ ಸಿಡಿದೆದ್ದ ಸಂಘರ್ಷವಲ್ಲ. ಇದು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಧಾರೆಯೆರೆದ ತ್ಯಾಗಿಗಳ ನೇತೃತ್ವದಲ್ಲಿ ನಡೆದ ಜನಸಂಗ್ರಾಮ. ಸಾಮಾನ್ಯ ಜನರೇ ಸೈನಿಕರೂ ಆಗಿ ದೇಶದ ಪರ ಹೋರಾಡಿದ ಅಪರೂಪದ ಇತಿಹಾಸವಾಗಿದೆ. ಧಾರವಾಡದಲ್ಲಿ ಅಂತಹ ಹೋರಾಟದ ಸಂದರ್ಭದಲ್ಲಿ 1921 ಜುಲೈ 1ರಂದು ನಡೆದ ಸರಾಯಿ ವಿರೋಧಿ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಗೋಲಿಬಾರಿಗೆ ತುತ್ತಾಗಿ ಮೂವರು ಪ್ರಾಣತೆತ್ತರು. ಆ ಹುತಾತ್ಮರ ಹೋರಾಟಕ್ಕೆ ಈಗ 105 ವರ್ಷದ ನೆನಪು. ಇದರ ಅಂಗವಾಗಿ ಇಂದು ಧಾರವಾಡದ ಜಕಣಿಬಾವಿ ರಸ್ತೆಯಲ್ಲಿರುವ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವರಾಜ ಅಕ್ಕಿ.
7: ಭಾರತದ ಸ್ವಾತಂತ್ರ್ಯ ಹೋರಾಟದ 1920 ಅಸಹಕಾರ ಚಳವಳಿ ಅಂಗವಾಗಿ ಸರ್ಕಾರಿ ಶಾಲೆಗಳನ್ನು, ನ್ಯಾಯಾಲಯಗಳನ್ನು, ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸುವುದು, ಮದ್ಯದ ಅಂಗಡಿಗಳನ್ನು ಪಿಕೆಟಿಂಗ್ ಮಾಡಲು ಆದೇಶಿಸಿತು. ಅದರಂತೆ ಜುಲೈ 1, 1921 ಧಾರವಾಡದ ಹೃದಯ ಭಾಗದ ಇಂದಿನ ಸುಭಾಷ್ ರಸ್ತೆಯ ಸಮೀಪದಲ್ಲಿದ್ದ ಮದ್ಯದ ಅಂಗಡಿಯ ಮೇಲೆ ಸತ್ಯಾಗ್ರಹಿಗಳು ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ರು. ಇದರಿಂದ ಕೋಪಗೊಂಡ ಪೊಲೀಸರು ಗುಂಡು ಹಾರಿಸಿದ್ದರಿಂದ ಮೂವರು ಹೋರಾಟಗಾರರಾದ ಮಲಿಕ್ ಸಾಬ್ ಅಲಿಯಾಸ್ ಮದನ್ ಸಾಬ್, ಗೌಸು ಸಾಬ್ ಅಲಿಯಾಸ್ ಖಾದರ್ ಸಾಬ್ ಮತ್ತು ಅಬ್ದುಲ್ ಗಫಾರ್ ತೋಕಾಯಿ ಹುತಾತ್ಮರಾದರು. ಅಲ್ಲದೆ 50 ಹೆಚ್ಚು ಹೋರಾಟಗಾರರು ಗಾಯಗೊಂಡರು. ಈ ಮಹಾನ್ ತ್ಯಾಗವನ್ನು ಸ್ಮರಿಸುವ ಉದ್ದೇಶದಿಂದ ಸ್ವಾತಂತ್ರ್ಯೋತ್ಸವದ 25 ವರ್ಷದ ಅಂಗವಾಗಿ 1972 ಆಗಸ್ಟ್ 15 ಧಾರವಾಡದ ಜಕಣಿಬಾವಿ ಹತ್ತಿರ ಹುತಾತ್ಮರ ಸ್ಮಾರಕವನ್ನು ನಿರ್ಮಿಸಲಾಯಿತು. ಇಂದಿಗೂ ಪ್ರತಿ ವರ್ಷ ಈ ಸ್ಮಾರಕದ ಹತ್ತಿರ ಕಾರ್ಯಕ್ರಮವನ್ನು ಆಯೋಜಿಸಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ಆ ವೀರ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ.
2: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯವನ್ನು 2028 ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿಜಿ ರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ.

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆ ಆಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಳವ. ತುಂತುರು ಮಳೆಹನಿಗಳು ಧರೆಗೆ ಇಳಿದು ಭೂಮಿಯ ಮುಖವ ಚುಂಬಿಸುವ ಸಮಯ. ಒಣಗಿದ ಇಳೆಯು ಹಸಿರನುಟ್ಟು ತಂಪೆರಗಿ ಕಂಗೊಳಿಸುವ ಸಮಯ. ಆಕಾಶದ ಮಡಿಲಿನಿಂದ

ಗಳು ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಗಮಗಮ ತಿಂಡಿಯ ಕಂಪು ಬರುತ್ತಿರಲು ಕೈಯಲ್ಲೊಂದು ಕಪ್ ಕಾಫಿ ಹಿಡಿದು ಕಿಟಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿ

ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ

ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹೆಸರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ? ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಹಾಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ಸುತ್ತದಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನಗಂಧರ್ವ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

ಹೊರಗೆ ಇನ್ನು ಮಳೆ ಬರ್ತಾನೇ ಇದೆ. ವಾತಾವರಣ ಕೂಲ್ ಆಗಿದೆ. ನೀವೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಕುಳಿತು ಬಿಸಿ ಬಿಸಿ ತಿಂಡಿ ತಿನ್ನುತ್ತಾ ಕಾಫಿ ಕುಡಿಯುತ್ತಾ ಮಳೆಗಾಲದ ಪ್ರಯಾಣವನ್ನು ಎಂಜಾಯ್ ಮಾಡಿ. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಳವ. ಸದಾ ನಗುತ್ತಿರಿ, ಎಲ್ಲರಿಗೂ ಸಂತೋಷ ಹರಡುತ್ತಿರಿ.

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕೇಳಿಸಿಕೊಳ್ಳಲು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಸಿನಿಮಾ ಸಂಗೀತದ ವಿಶೇಷತೆಯನ್ನ ಪರಿಚಯಿಸುವ ಕಾಲಕ್ಕೆ ನಮ್ಮ ಪರಂಪರೆಯ ಭಾಗವಾಗಿ ಸಾಹಿತ್ಯ ಹೇಗೆ ಕೆಲಸ ಮಾಡಿತು, ಹೇಗೆ ಪ್ರೇರಣೆ ನೀಡಿತು ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ಕವಿರತ್ನ ಕಾಳಿದಾಸ ಸಿನಿಮಾದ ರೆಫರೆನ್ಸ್ ಅನ್ನು ಇಟ್ಕೊಂಡು ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ವಿ. ಕಾಳಿದಾಸನ ಪಠ್ಯ ಸಿನಿಮಾ ಪಠ್ಯಕ್ಕೆ ಹೇಗೆ ಪೂರಕ ಆಗ್ತದೆ ಅನ್ನೋದನ್ನು ವಿಸ್ತೃತವಾಗಿ ನಾವು ಚರ್ಚಿಸಿದ್ವಿ. ಕನ್ನಡವನ್ನು ಒಳಗೊಂಡಂತೆ ಭಾರತದ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳಲ್ಲಿ ಬಂದಂಥ ಸಾಹಿತ್ಯ ಉಳಿದ ಮಾಧ್ಯಮಗಳಿಗೆ ಪ್ರೇರಣೆದಾಯಿಯಾಗಿ ಮೂಡಿ ಬಂದಿದೆ. ನೀವು ಗಮನಿಸಬೇಕು, ಪತ್ರಿಕೋದ್ಯಮ ಆಗಿರಬಹುದು ಅಥವಾ ಮುದ್ರಣ ಮಾಧ್ಯಮದಲ್ಲಿ ತಮ್ಮದೇ ಛಾಪು ಮೂಡಿಸಿದಂಥ ದೊಡ್ಡ ದೊಡ್ಡ ಬರಹಗಾರರಾಗಿರಬಹುದು, ಅವರೆಲ್ಲರೂ ಕೂಡ ಈ ನೆಲದ ಪರಂಪರೆಯ ಸಾಹಿತ್ಯಕ ಶಕ್ತಿಯ ಬೆಂಬಲದಿಂದ ಅವರು ಮುನ್ನೆಲೆಗೆ ಬಂದವರು ಅಂತ ಅನ್ಸುತ್ತೆ. ಯಾಕೆಂದರೆ ಆ ಪ್ರೇರಣೆ ಪ್ರಭಾವಗಳಿಲ್ಲದೇನೆ ಹೊಸ ಕಾಲದಲ್ಲಿ ಅಭಿವ್ಯಕ್ತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ದೃಷ್ಟಿಯಿಂದ ನೋಡೋದಾದರೆ ನಮ್ಮ ವರ್ಬಲ್ ಪರಂಪರೆ, ವರ್ಬಲ್ ಟ್ರೆಡಿಷನ್ ಅಂತ ಕರಿತೀವಿ ನಾವು, ವಾಕ್ ಪರಂಪರೆ ಅಂತ ಕರಿತೀವಿ, ಅದರ ಮುಖಾಂತರ ನಮ್ಮ ಹಿಂದಿನ ಪ್ರಾಜ್ಞರು ಮಹತ್ವದನ್ನು ತಿಳಿದುಕೊಂಡಿದ್ರು, ಅದು ಹೊಸ ತಲೆಮಾರಿಗೆ ಕೂಡ ಆ ಪ್ರಜ್ಞೆ ದಾಟಿಕೊಳ್ಳುತ್ತಾ ಹೋಯಿತು. ಮುದ್ರಣ ಮಾಧ್ಯಮ ಬಂದಾಗ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು ಜನಜನಿತ ಆದವು. ಅಂಥವುಗಳ ಪ್ರಭಾವಗಳ ಬೆಂಬಲದಲ್ಲಿ ತಮ್ಮದೇ ಆದ ಒಂದು ನಿಲುವುಗಳನ್ನು ನಮ್ಮ ಬರಹಗಾರರ ಪಡೆ ರೂಪಿಸಿಕೊಂಡಿತು. ಅಂಥವರು ಸಿನಿಮಾಕ್ಕೆ ಬಂದರು. ನನಗೆ ಬಹಳ ವಿಶೇಷ ಅನಿಸೋದು ಈ ಬಗೆಯ ಸಾಹಿತ್ಯದ ಪ್ರಭಾವ ಪ್ರೇರಣೆಯಿಂದ ಬಂದಂಥ ಬರಹಗಾರರು ಸಿನಿಮಾದಂಥ ಆಧುನಿಕ ಮಾಧ್ಯಮವನ್ನು ಪ್ರವೇಶ ಮಾಡೋದು ತುಂಬ ಮಹತ್ವದ್ದು ಅಂತ ಅನಿಸುತ್ತೆ. ಯಾಕೆಂದರೆ ಆ ಥರದ ಹಿನ್ನೆಲೆ ಇದ್ದಾಗ ಹೊಸ ಕಾಲಕ್ಕೆ ಬೇಕಾಗಿರುವಂಥ ಒಳಿತಿನ ಮಾದರಿಗಳನ್ನು ಕಟ್ಟಿಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ಯಾವ ಕಾಲದಲ್ಲಿದ್ದೀವಿ ಅಂತಂದರೆ ಒಳಿತಿನ ಮಾದರಿಗಳೆಲ್ಲವನ್ನು ನಿರಾಕರಿಸಿ ಅಗ್ರೆಸಿವ್ನೆಸ್ ಇಂಪಾರ್ಟೆಂಟ್ ಅಂತ ವಿತಂಡವಾದ ಮುಂದಿಡುವಂಥ ಪ್ರಯತ್ನಗಳ ವಿಜೃಂಭಣೆಯ ಮಧ್ಯೆ ನಾವಿದ್ದೀವಿ. ಹಾಗಾಗಿ ನನಗೆ ವಾಕ್ ಪರಂಪರೆ, ಆ ಪರಂಪರೆಯ ಭಾಗವಾಗಿ ಕಲಾತ್ಮಕತೆ ಮುಂದುವರೆದಿರೋದು, ಆ ಕಲಾತ್ಮಕತೆಯ ಧ್ವನಿಯನ್ನು ಸಿನಿಮಾ ಮಾಧ್ಯಮ ಹೊಸ ರೀತಿಯಲ್ಲಿ ಅಳವಡಿಸಿಕೊಂಡಿರೋದು, ಅದು ಸಿನಿಮಾ ಗೀತೆಗಳ ಮುಖಾಂತರ, ಸಿನಿಮಾ ಸಾಹಿತ್ಯದ ಮುಖಾಂತರ ದಾಟಿಕೊಂಡು ತನ್ನದೇ ಆದ ಪ್ರಭಾವವನ್ನು ಬೀರಿರೋದು ಮುಖ್ಯ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನೀವು ಸಿನಿಮಾ ಸಾಹಿತ್ಯವನ್ನು ಪ್ರತ್ಯೇಕ ಸಾಹಿತ್ಯವನ್ನಾಗಿ ಪರಿಗಣಿಸಿದಾಗಲೂ ಕೂಡ ಆ ಸಾಹಿತ್ಯಕ್ಕೆ ಮುದ್ರಣ ಮಾಧ್ಯಮದ ಮುಖಾಂತರ ಜನಜನಿತವಾಗಿರುವಂಥ ಒಂದು ಮೌಲಿಕ ಗುಣ ಇದೆಯಲ್ಲ, ಅದೇ ಗುಣ ಸಿನಿಮಾ ಸಾಹಿತ್ಯಕ್ಕೂ ಇದೆ ಅಂತ ನನಗನ್ಸುತ್ತೆ. ಯಾಕಂದರೆ ಈ ಮಾತನ್ನು ದೃಢಪಡಿಸುವಂಥ ಅನೇಕ ಉದಾಹರಣೆಗಳು, ಸಹಸ್ರಾರು ಉದಾಹರಣೆಗಳು ಭಾರತೀಯ ಸಿನಿಮಾ ಚಲನಚಿತ್ರರಂಗದ ಕೊಡುಗೆಗಳ ರೂಪದಲ್ಲಿ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾವೆ ಅಂತ ಅನಿಸುತ್ತೆ. ಹಾಗಾಗಿ ಸಿನಿಮಾ ಸಾಹಿತ್ಯಕ್ಕೇ ಒಂದು ಮೌಲ್ಯಯುತವಾದ ಒಂದು ವೇಟೇಜ್ ಇದೆ ಅಂತ ನನ್ನ ಅಭಿಪ್ರಾಯ.

ಸಿನಿಮಾ ಗೀತೆಗಳನ್ನು ಕೇಳೋ ಕಾಲಕ್ಕೆ ಇದು ಅಧಿಕೃತವಾಗುತ್ತೆ. ಈಗೇನು ನಾನು ನನ್ನ ವಾದವನ್ನು ಮುಂದಿಡ್ತಾ ಇದ್ದೀನಲ್ಲ, ಈ ವಾದ ಅಧಿಕೃತವಾಗೋದು ಯಾವಾಗ ಅಂತಂದರೆ ತುಂಬ ಮಹತ್ವದ ಮೌಲಿಕ ಗೀತೆಗಳನ್ನು ನೀವು ಕೇಳಿದಾಗ ನಿಮಗೆ ಅದು ಮನವರಿಕೆ ಆಗುತ್ತೆ. ನಾನು ಹಿಂದೆ ನೆನಪು ಮಾಡಿಕೊಂಡಂಥ ಸಂಗೀತ ನಿರ್ದೇಶಕರು ಮತ್ತು ಗೀತ ರಚನಾಕಾರರು ಮತ್ತು ಸಂಭಾಷಣೆಕಾರರು ಮತ್ತು ಚಿತ್ರಕಥೆಯ ರಚನಾಕಾರರು ಸಿನಿಮಾ ಮಾಧ್ಯಮವನ್ನು ಒಂದು ಪ್ರತ್ಯೇಕ ಸಾಹಿತ್ಯ ಪಠ್ಯದ ಮಾಧ್ಯಮವನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ನಾನು ಹಿಂದಿನ ಸಂಚಿಕೆಗಳಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಬಗ್ಗೆ ಪ್ರಸ್ತಾಪ ಮಾಡಿದೆ, ನಾಗೇಂದ್ರ ರಾವ್ ಅವರ ಬಗ್ಗೆ ಮಾತಾಡಿದೆ, ಪುಟ್ಟಣ ಕಣಗಾಲ್ ಅವರು, ಸಿದ್ಲಿಂಗಯ್ಯ ಅವರು, ಈ ಎಲ್ಲ ನಿರ್ದೇಶಕರು ತಮ್ಮ ಒಳಗಿನ ಕಾಣಿಸುವ ಶಕ್ತಿ ಅಂದರೆ ಒಳಿತಿನ ಮಾದರಿಗಳನ್ನು ದೃಶ್ಯಾತ್ಮಕವಾಗಿ ಕಾಣಿಸಿ ಕೇಳಿಸಿ ಆ ಮೂಲಕ ಹೊಸ ತಲೆಮಾರರನ್ನು ಪ್ರಭಾವಿಸುವಂಥ ಪ್ರಯೋಗಗಳನ್ನು ನಡೆಸಿ ಅವರು ಯಶಸ್ವಿಯಾದ್ರಲ್ಲ. ಸೊ ಆ ಪರಂಪರೆಯ ಮುಂದುವರೆದ ಶ್ರೇಷ್ಠ ಕಾಣಿಕೆಗಳನ್ನಾಗಿ ನಾವು ಸಿನಿಮಾ ಗೀತೆಗಳನ್ನು ನೋಡಬಹುದು ಅಂತ ಅನ್ಸುತ್ತೆ. ಯಾಕೆಂದರೆ ಗೀತೆಗಳು ನಮ್ಮನ್ನು ಪ್ರಭಾವಿಸ್ತವೆ, ಈ ಕ್ಷಣವನ್ನು ಸುಂದರವಾಗಿಸ್ತವೆ, ಮಧುರಗೊಳಿಸ್ತವೆ, ಒಂದು ಬಗೆಯ ಚೈತನ್ಯವನ್ನು ಕೊಡ್ತವೆ. ಹಾಗಾಗಿ ಗೀತೆ ಅನ್ನುವ ಒಂದು ಪದನೇ ಭಾರತೀಯ ಏನು ಕಾವ್ಯಮೀಮಾಂಸೆಯಲ್ಲಿ ಒಂದು ವಿಶೇಷ ಪ್ರಾತಿನಿಧ್ಯವನ್ನು ಪಡೆದಿದೆ. ಗೀತೆ ಅಂದರೆ ಭಗವದ್ಗೀತೆ ಅನ್ನುವಷ್ಟರ ಮಟ್ಟಿಗೆ, ಅಂದರೆ ಅದಕ್ಕೊಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ಪರ್ಶ ಇದ್ದರೂ ಕೂಡ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಗೀತೆಗಳು ಅಂದರೆ ಕಾವ್ಯದ ಆಯಾಮಗಳು ಹೊಸ ರೂಪಗಳನ್ನು ಪಡೆದು ಹೊಸ ತಲೆಮಾರುಗಳನ್ನು ಪ್ರಭಾವಿಸ್ತಾ ಬಂದಿದ್ದಾವೆ ಅಂತ ಅನಿಸುತ್ತೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಹಿಂದಿ ಚಲನಚಿತ್ರ ರಂಗದಲ್ಲಿ ಗುಲ್ಜಾರ್ ಅಂತ ಒಬ್ಬ ಶ್ರೇಷ್ಠ ಕವಿ ಚಲನಚಿತ್ರ ಗೀತೆಗಳಿಂದ ಸಾಧಿಸಿದ್ದಿದೆಯಲ್ಲ, ಅದು ತುಂಬ ವಿಶೇಷವಾದದ್ದು ಅಂತ ಅನಿಸುತ್ತೆ. ಕನ್ನಡದಲ್ಲಿ ನೀವು ಹುಡುಕೋದಾದರೆ ಉದಯಶಂಕರ್, ಆರ್ ಎನ್ ಜಯಗೋಪಾಲ್, ಹಂಸಲೇಖ, ತುಂಬ ಬರಹಗಾರರ ದೊಡ್ಡ ಪಡೆನೇ ಇತ್ತಲ್ಲ ಕರ್ನಾಟಕದಲ್ಲಿ, ಅವರು ತುಂಬ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದ್ದಾರೆ. ನನಗೆ ಸಿನಿಮಾ ಸಾಹಿತ್ಯಕ್ಕೆ ಇನ್ನೊಂದು ಬಗೆಯ ಮೌಲಿಕತೆ ಪ್ರಾಪ್ತಿಯಾಗಿದ್ದು ಯಾವಾಗ ಅಂದರೆ ಜನಜನಿತವಾಗಿರುವಂಥ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥ ಮತ್ತು ಸಾಹಿತ್ಯ ವಲಯದಲ್ಲಿ ತುಂಬ ಗಂಭೀರ ಬರಹಗಳ ಮುಖಾಂತರ ಗಮನ ಸೆಳೆದವರ ಕವಿತೆಗಳನ್ನು ಸಿನಿಮಾ ಅಳವಡಿಸಿಕೊಂಡ ಸಂದರ್ಭದಲ್ಲಿ ಒಂದು ವಿಶೇಷ ಪಲ್ಲಟ ಆಯಿತು ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಅದಾಗಲೇ ಹೇಳಿದೆ, ಸಿನಿಮಾ ಸಾಹಿತ್ಯಕ್ಕೆ ಒಂದು ವೇಟೇಜ್ ಇದೆ. ಯಾವಾಗ ಮೇನ್ ಸ್ಟ್ರೀಮ್ ಮುಖ್ಯವಾಹಿನಿ ಸಾಹಿತ್ಯ ಪ್ರಪಂಚದಲ್ಲಿ ಗಮನ ಸೆಳೆದಂಥ ಸಾಹಿತಿಗಳ ಗೀತೆಗಳನ್ನು ನೀವು ಸಿನಿಮಾಗಳಿಗಾಗಿ ಬಳಸಿಕೊಂಡಾಗ ಸಿನಿಮಾದ ಮೌಲ್ಯ ಒಂದಷ್ಟು ಮತ್ತೊಂದಷ್ಟು ಹೆಚ್ಚಿತ್ತು ಅಂತ ಅನಿಸುತ್ತೆ.

0: ಅನ್ನೋದು.
1: ಕುವೆಂಪು ಅವರ ಕಾವ್ಯವನ್ನ ಕನ್ನಡದ ಸಂಗೀತ ನಿರ್ದೇಶಕರು ಬಳಸ್ಕೊಂಡಿದ್ದಾರೆ, ಸಿನಿಮಾವನ್ನು ನಿರ್ದೇಶಿಸಿದ ಪ್ರತಿಭೆಗಳು ಬಳಸಿಕೊಂಡಿದ್ದಾವೆ. ಸೊ ಹಾಗಾಗಿ ಕುವೆಂಪು ಅವರು ಆಕ್ಚುಲಿ ಒಂದು ಅನುಭವವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಆ ಗೀತೆಯನ್ನು ತಮ್ಮ ಕವಿತೆಗಳನ್ನು ಸಿನಿಮಾದವರು ಬೇರೆ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾರೆ, ಅದು ನನಗೆ ಇಷ್ಟ ಆಗಲ್ಲ ಅನ್ನುವ ಕಾರಣಕ್ಕೆ ಕುವೆಂಪು ಅವರು ಕವಿತೆಗಳನ್ನು ಸಿನಿಮಾಕ್ಕೆ ಬಳಸಿಕೊಳ್ಳೋದಕ್ಕೆ ಅವಕಾಶ ನೀಡಬಾರದು ಅಂತ ನಿರ್ಣಯ ಮಾಡ್ತಾರಂತೆ. ಆದರೆ ರಾಜ್ಕುಮಾರ್ ಒಂದು ಸಿನಿಮಾದಲ್ಲಿ ಅವರ ಗೀತೆಯನ್ನು ಬಳಸಿಕೊಳ್ಳಬೇಕು ಅಂತ ನಿರ್ಣಯ ಆದಾಗ ಅವರು ಮನೆಗೆ ಹೋಗಿ ಅಪ್ರೋಚ್ ಆದಾಗ ಅವರು ಹೇಳ್ತಾರಂತೆ, ಇಲ್ಲ ನನಗೆ ನಿಮ್ಮ ಸಿನಿಮಾಕ್ಕೆ ಹಾಡುಗಳನ್ನು ಬಳಸಿಕೊಂಡಾಗ ಅದರ ಅರ್ಥ ಕೆಡುತ್ತದೆ ಅನ್ನುವಂಥ ಒಂದು ಮಾತುಕತೆ ಆಗತ್ತಂತೆ. ರಾಜ್ಕುಮಾರ್ ಏನು ಹೇಳಿದ್ರಂದರೆ, ನೀವು ಈ ಕವಿತೆಯನ್ನು ನಮಗೆ ಬಳಸ್ಕೊಳ್ಳೋದಕ್ಕೆ ಅನುಮತಿ ಕೊಡಿ, ನಾವು ಇದನ್ನು ಸಂಗೀತ ಸಂಯೋಜಿಸಿ ಗಾಯಕರಿಂದ ಹಾಡಿಸಿ ನಿಮ್ಮಲ್ಲಿ ತರುತ್ತೇವೆ, ನಿಮಗೆ ಒಪ್ಪಿಗೆ ಆದರೆ ಮಾತ್ರ ನಾವು ಬಳಸ್ತೇವೆ ಅಂತ ಅವರು ಹೇಳಿದ್ರಂತೆ. ಅದರ ಪ್ರಕಾರ ಅವರು ರೆಕಾರ್ಡ್ ಮಾಡಿ ಆ ಹಾಡನ್ನು ಕೇಳಿಸ್ತಾರೆ. ಅದು ತೆರೆದಿದೆ ಮನೆ ಬಾ ಅತಿಥಿ ಅನ್ನುವಂಥ ಹಾಡು. ಆ ಹಾಡು ಕೇಳಿದ ನಂತರ ಭಾವುಕ ಆಗ್ತಾರಂತೆ ಕುವೆಂಪು ಅವರು.

ಆ ಹಾಡಿನ ವಿಶೇಷತೆ ಏನಂತಂದ್ರೆ ಕನ್ನಡದ ಒಂದು ಸಂಯಮ ಪೂರ್ಣವಾಗಿರುವಂತ ಒಂದು ಸಾಫ್ಟ್ ಲೇಯರ್ಡ್ ಟೋನ್ ಆ ಕವಿತೆಯಲ್ಲಿದೆ. ಆ ಕವಿತೆಯನ್ನ ಸಿನಿಮಾಕ್ಕೆ ತುಂಬಾ ಪ್ರಬುದ್ಧವಾಗಿ ಅಳವಡಿಸಿದ್ದಾರೆ ಸಿನಿಮಾ ನಿರ್ದೇಶಕರು, ಮತ್ತೆ ಸಂಗೀತ ನಿರ್ದೇಶಕರು ಕೂಡ ತುಂಬಾ ಭಿನ್ನವಾಗಿ ಆ ಪ್ರಯೋಗವನ್ನ ಮಾಡಿದ್ರು. ಆ ಹಾಡನ್ನ ಯಾರು ಹಾಡಿದ್ದಂದ್ರೆ ವಾಣಿ ಜಯರಾಮ್ ಮತ್ತು ಎಸ್ ಜಾನಕಿ ಅವರು. ಒಂದು ಅವರ ನಡುವೆ ಜುಗಲ್ಬಂದಿಯ ಹಾಗೆ ಆ ಕವಿತೆ ಕೇಳ್ತದೆ. ನೀವು ಪ್ರತ್ಯೇಕ ಸಾಹಿತ್ಯಿಕ ಪಠ್ಯವಾಗಿ ಅದನ್ನು ನೀವು ನೋಡಿದಾಗ ಆಗುವ ಅನುಭವ ಬೇರೆ, ಇವರಿಬ್ಬರ ಧ್ವನಿಯಲ್ಲಿ ಆ ಹಾಡನ್ನು ಕೇಳಿದಾಗ ಆಗುವ ಅನುಭವ ಬೇರೆ. ಹಾಗಾಗಿ ಸೂಕ್ಷ್ಮವಾಗಿ ಗಮನಿಸಿದರೆ ವಾಣಿ ಜಯರಾಮ್ ಅವರ ಧ್ವನಿ ಯಾವುದು ಮತ್ತು ಜಾನಕಿ ಅವರ ಧ್ವನಿ ಯಾವುದು ಅಂತ ಗುರುತಿಸಲಾರದಷ್ಟು, ಅಂದರೆ ಒಬ್ಬರಿಗೊಬ್ಬರು ಒಂದು ಸ್ಪರ್ಧೆಯನ್ನು ಒಡ್ಡಿಕೊಂಡು ಹಾಡಿದಂಥ ಗೀತೆ ಅದು. ಹಾಗಾಗಿ ತುಂಬ ಮಹತ್ವದ ಪ್ರಯೋಗ ಆಗಿತ್ತು ಅದು. ಹಾಗಾಗಿ ಈ ಹಾಡು ಕೇಳಿದಾಗ ಕುವೆಂಪು ಅವರು ಭಾವುಕ ಆಗ್ತಾರಂತೆ. ನನಗೆ ಈ ಕಾರಣಕ್ಕಾಗಿನೇ ಪ್ರತ್ಯೇಕ ಸಾಹಿತ್ಯಕ ಪಠ್ಯವಾಗಿ ಸಿನಿಮಾ ಸಾಹಿತ್ಯ ನನಗೆ ಮುಖ್ಯ ಆಗುತ್ತೆ. ಅಂದರೆ ಶೂನ್ಯದಲ್ಲಿ ಯಾವುದು ಕ್ರಿಯೇಟ್ ಆಗೋದಿಲ್ಲ. ಇದನ್ನು ಹೊಸ ಕಾಲದ ನಿರ್ದೇಶಕರು, ಹೊಸ ಕಾಲದ ಸಿನಿಮಾ ನಿರ್ಮಾಪಕರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಹಿಂದಣ ಹೆಜ್ಜೆಗಳನ್ನು ಯಾಕೆ ನಾವು ರಿವಿಸಿಟ್ ಮಾಡಬೇಕು ಅಂದರೆ ವರ್ತಮಾನವನ್ನು ಶುದ್ಧೀಕರಿಸಬೇಕು, ಹೊಸ ಕಾಲದ ತಲೆಮಾರುಗಳ ಒಳಗೆ ಒಳಿತಿನ ಮಾದರಿಗಳ ಪರವಾದ ಪ್ರಜ್ಞೆಯನ್ನು ಮೂಡಿಸಬೇಕು. ಆ ಕಾರಣಕ್ಕಾಗಿನೇ ಈಗಾಗಲೇ ಆಗಿ ಹೋಗಿರುವಂಥ ಪರಂಪರೆ ಮುಖ್ಯ ಆಗ್ತದೆ. ಈಗಾಗಲೇ ಆಗಿ ಹೋಗಿರುವಂಥ ಒಳಿತಿನ ಮಾದರಿಗಳ ಜೊತೆಗೆ ಗುರುತಿಸಿಕೊಂಡಂಥ ಸಾಹಿತ್ಯದ ಪಠ್ಯ ಮುಖ್ಯ ಆಗುತ್ತೆ. ಅದನ್ನು ಆಧರಿಸಿಕೊಂಡು ಸಿನಿಮಾ ರೂಪುಗೊಂಡಾಗ ಇಡೀ ಚಲನಚಿತ್ರ ಮಾಧ್ಯಮಕ್ಕೆ ಒಂದು ಹೊಸ ಶಕ್ತಿ ಬರ್ತದೆ. ಕೇವಲ ಅದನ್ನು ಜನಪ್ರಿಯ ಅಂತ ಅಂದ ತಕ್ಷಣವೇ ನೀವು ಅದನ್ನು ಮಡಿವಂತಿಕೆಯ ನೆಲಗಟ್ಟಿನಲ್ಲಿ ಮಡಿವಂತಿಕೆಯ ಭಾವದಲ್ಲಿ ನೋಡಬೇಕಾದಾಗತ್ತೇ ಇಲ್ಲ. ಹಾಗಾಗಿ ಅಲ್ಲೂ ಕೂಡ ಒಂದು ವಿಶೇಷವಾಗಿರುವಂಥ ಮೌಲ್ಯಾತ್ಮಕತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನನಗೆ ಆ ತೆರೆದಿದೆ ಮನೆ ಅತಿಥಿ ಗೀತೆ ಈ ಕಾರಣಕ್ಕಾಗಿ ಪ್ರಯೋಗಶೀಲ ಅಂತ ಅನಿಸುತ್ತೆ ನನಗೆ. ಅಂದರೆ ಒಂದು ಒಂದು ಕಥನದ ಭಾಗವಾಗಿ ಗೀತೆ ಬರ್ತದೆ. ಆ ಗೀತೆಯನ್ನು ಅಷ್ಟೇ ಸಶಕ್ತವಾಗಿ ಕನ್ನಡದ ಗಾಯಕಿಯರು ಹಾಡ್ತಾರೆ. ಅವರಿಬ್ಬರ ಧ್ವನಿಯಲ್ಲಿ ಕನ್ನಡದ ಸೊಗಡು ಕೇಳಿ ಬರ್ತದೆ. ಆ ಸೊಗಡು ಮೂಡಿ ಬರುವ ಹಾಗೇನೆ ಆ ಸಂಗೀತ ಸಂಯೋಜನೆ ಆಗಿತ್ತು ಅನ್ನೋದು ತುಂಬ ಮಹತ್ವದ ಪ್ರಯೋಗ.

ಮತ್ತೆ ಈ ತರದ ಅನೇಕ ಅಂದ್ರೆ ಈಗಾಗಲೇ ಆಗಿ ಹೋದ ಸಾಹಿತಿಗಳ ಗೀತೆಗಳನ್ನ ಹೊಸ ತಲೆಮಾರಿನ ಸಿನಿಮಾ ನಿರ್ದೇಶಕರು ಬಳಸಿಕೊಂಡಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಲೇಖಕರು ಏನು ಒಂದು ಸ್ಟ್ಯಾನ್ಸ್ ತಗೊಳ್ತಾರಂತಂದ್ರೆ, ನಾನು ಅದನ್ನು ಬರೆಯುವ ಕಾಲಕ್ಕೆ ನನಗೆ ನನ್ನೊಳಗೆ ರೂಪುಗೊಂಡಿದ್ದಂಥ ಭಾವಗಳು, ಆ ಭಾವಗಳಿಗೆ ಅನುಗುಣವಾಗಿ ನಾನು ಅದನ್ನು ಬರೆದಿದ್ದೆ. ಆದರೆ ಇನ್ನೊಂದು ಸಂದರ್ಭದಲ್ಲಿ ಅದನ್ನು ಮತ್ತೊಂದು ಮಾಧ್ಯಮಕ್ಕೆ ಅನ್ವಯಿಸುವಾಗ ಅವರು ನಿರ್ದೇಶಕರು ಸೋಲ್ತಾರೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಬರಹಗಾರರಲ್ಲಿರುತ್ತೆ. ಹಂಗಾಗಿನೇ ನಮಗೆ ಭಾರತದಲ್ಲಿ ಸಿನಿಮಾ ಸಾಹಿತ್ಯವನ್ನು ಗಂಭೀರ ಸಾಹಿತ್ಯ ಅಂತ ಪರಿಗಣಿಸೇ ಇಲ್ಲ, ಪರಿಗಣಿಸಬೇಕಾದ ಅಗತ್ಯ ಇಲ್ಲ. ಆದರೆ ಸಿನಿಮಾದ ಮುಖಾಂತರರು ಕೂಡ ಒಂದು ಮೌಲ್ಯಯುತವಾಗಿರುವಂಥ ಆಲೋಚನಾ ಕ್ರಮಗಳು ದಾಟಿಕೊಳ್ತವೆ ಅನ್ನುವಂಥ ಚಿಂತನೆಯನ್ನು ಇವತ್ತುಗಟ್ಟಿಗೊಳಿಸಬೇಕಾಗಿದೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಈಗ ಬಹುತೇಕ ಭಾವಗೀತೆಗಳು ಸಿನಿಮಾ ಗೀತೆಗಳು ಆಗುವ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಅದು ಸಿನಿಮಾ ವ್ಯಾಕರಣಕ್ಕೆ ಅನುಗುಣವಾಗಿಯೇ ಆಗುತ್ತೆ ಅಂತ. ಈಗ ನೀವು ಸಿ ಅಶ್ವಥ್ ಅಂತ ದೊಡ್ಡ ಪ್ರತಿಭೆ, ಕನ್ನಡದ ಸುಗಮ ಸಂಗೀತ ವಲಯದಲ್ಲಿ ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿತ್ವ ಅದು, ಅವರ ಬಹುತೇಕ ಭಾವಗೀತೆಗಳು ಸಿನಿಮಾ ಗೀತೆಗಳು ಆಗುವ ಸಂದರ್ಭದಲ್ಲಿ ಸಂಗೀತ ನಿರ್ದೇಶಕರು ಮತ್ತು ಗಾಯಕರು ಒಂದು ಬಗೆಯ ಫ್ಲೆಕ್ಸಿಬಲ್ ಸ್ಟ್ಯಾನ್ಸನ್ನು ತಗೋತಾರೆ. ಅದೇನು ಫ್ಲೆಕ್ಸಿಬಲ್ ಸ್ಟ್ಯಾನ್ಸ್ ಅಂತಂದರೆ, ಸುಗಮ ಸಂಗೀತದಲ್ಲಿ ಬಳಕೆಯಾಗಿರುವಂಥ ಪ್ಯಾಟರ್ನ್ಗಳನ್ನು ಅವರು ರೀಫ್ರೇಮ್ ಮಾಡ್ತಾರೆ ಸಿನಿಮಾ ಸಂಗೀತಕ್ಕೆ ಅಳವಡಿಸುವಾಗ. ಆ್ಯಸ್ ಇಟ್ ಈಸ್ ಆಗಿ ಅದನ್ನು ನಾವು ಸಿನಿಮಾ ಸಂಗೀತವಾಗಿ ಅದನ್ನು ಕೊಡುವ ಕಾಲಕ್ಕೆ ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಮಾಡೋದಕ್ಕಾಗೋದಿಲ್ಲ, ಒಂದು ರೀಫ್ರೇಮ್ ಬೇಕಾಗತ್ತೆ. ನೀವು ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂಥ ಕೆಲವು ಕ್ಯಾಸೆಟ್ಗಳ ಗೀತೆಗಳು ಸಿನಿಮಾ ಗೀತೆಗಳಾಗಿ ಪರಿವರ್ತನೆ ಆಗಿದ್ದಾವೆ. ಈಗ ಮೈಸೂರು ಮಲ್ಲಿಗೆ, ಟಿ ಎಸ್ ನಾಗಭರಣ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ ಮೈಸೂರು ಮಲ್ಲಿಗೆ, ಆ ಮೈಸೂರು ಮಲ್ಲಿಗೆಯಲ್ಲಿ ಬಳಕೆಯಾಗಿರುವಂಥ ಗೀತೆಗಳು ಮುಂಚೆ ಭಾವಗೀತೆಗಳಾಗಿ ಕನ್ನಡ ಪ್ರಪಂಚವನ್ನು ಗಮನ ಸೆಳೆದಿದ್ದು, ಕನ್ನಡದ ಜನಮನವನ್ನು ಸೆಳೆದಿದ್ದು. ಚಾಲೆಂಜಿಂಗ್ ಏನು ಅಂದರೆ, ಈಗಾಗಲೇ ಜನಜನಿತವಾಗಿರುವಂಥ ಭಾವಗೀತೆಗಳನ್ನು ಸಿನಿಮಾಕ್ಕೆ ಅಳವಡಿಸಿಕೊಳ್ಳೋದು ತುಂಬ ಚಾಲೆಂಜಿಂಗ್ ಟಾಸ್ಕ್. ಅದು ಅದನ್ನು ಸಿ ಅಶ್ವಥ್ ಅವರು ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ಒಂದು ಗೀತೆ, ಒಂದು ಭಾವಗೀತೆ ಕ್ಯಾಸೆಟ್ ಮುಖಾಂತರ ಜನಜನಿತವಾಗಿರುವಂಥ ಒಂದು ಭಾವಗೀತೆ, ಸುಗಮ ಸಂಗೀತದ ಲೇಯರನ್ನು ಒಳಗೊಂಡಂಥ ಭಾವಗೀತೆ ಸಿನಿಮಾಕ್ಕೆ ಅಳವಡಿಸುವ ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ಬದಲಾಗಬೇಕು. ಯಾಕೆಂತಂದರೆ ಆ ಮಾಧ್ಯಮದ ಎಕ್ಸ್ಪೆಕ್ಟೇಷನ್ನೇ ಬೇರೆ ಆಗಿರ್ತದೆ, ಅದರ ಮಾಧುರ್ಯದ ವ್ಯಾಕರಣನೇ ಬೇರೆ, ಸುಗಮ ಸಂಗೀತದ ಮಾಧುರ್ಯದ ವ್ಯಾಕರಣನೇ ಬೇರೆ ಆಗಿರ್ತದೆ. ಸೊ ಇದನ್ನು ಸೂಕ್ಷ್ಮವಾಗಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಅದನ್ನು ತುಂಬ ಎಚ್ಚರಿಕೆಯಲ್ಲಿ ಅದನ್ನು ಹಾಡ್ತಾರೆ ಅಷ್ಟು ಹಾಡುಗಳನ್ನು. ಮತ್ತು ಜಾನಕಿಯವರು ಕೂಡ ಅಷ್ಟೇ ಶ್ರದ್ಧೆಯಿಂದ ಹಾಡ್ತಾರೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ತುಂಬ ಜನಜನಿತವಾದ ಹಾಡು.

ನೀವು ಬರೀ ಭಾವಗೀತೆಯಾಗಿ ಅದನ್ನು ಕೇಳಿ, ಆ ಕೇಳುವ ಆಸ್ವಾದ ಬೇರೆ, ಇದು ಸಿನಿಮಾ ಗೀತೆಯಾಗಿ ಬಂದಾಗ ನೋಡುವ ಆಸ್ವಾದ ಬೇರೆ. ನೋಡುವಿಕೆ ಮತ್ತು ಕೇಳುವಿಕೆ ಎರಡು ಸೇರಿ ನಮಗೆ ಒಂದು ಹೊಸ ಆನಂದವನ್ನು ಕೊಡುವ ರೀತಿಯಲ್ಲಿ ಅದು ರೀಫ್ರೇಮ್ ಆಗುತ್ತೆ ಅಂತ. ಇದು ಈ ಸೂಕ್ಷ್ಮಗಳು ನಮ್ಮ ಸಂಗೀತ ನಿರ್ದೇಶಕರು, ಸಿನಿಮಾ ಸಂಗೀತ ನಿರ್ದೇಶಕರು ಈ ಸೂಕ್ಷ್ಮಗಳನ್ನು ಅರಿತಿದ್ರು ಅಂತ. ಹಾಗಾಗಿ ನನಗೆ ಸಿನಿಮಾಕ್ಕಾಗಿ ನಾನು ಗೀತೆಗಳನ್ನು ಕೊಡುವ ಕಾಲಕ್ಕೆ ಅಥವಾ ನನ್ನ ಕಥೆಯನ್ನು ಕೊಡುವ ಕಾಲಕ್ಕೆ, ಕಾದಂಬರಿಯನ್ನು ಕೊಡುವ ಕಾಲಕ್ಕೆ ನಾನೇನು ಅಂದ್ಕೊಳ್ಬೇಕು ಅಂದರೆ, ಸಿನಿಮಾ ಮಾಧ್ಯಮದ್ದೇ ಒಂದು ಸಪರೇಟ್ ಆದ ಒಂದು ತಾಂತ್ರಿಕ ಮತ್ತು ಬೌದ್ಧಿಕ ವ್ಯಾಕರಣ ಇದೆ. ಅದಕ್ಕೆ ನನ್ನ ಗೀತೆಯನ್ನು ಅವರು ಅನ್ವಯಿಸ್ತಾರೆ. ನನ್ನ ತಕರಾರುಗಳನ್ನು ಹೇಳಬಹುದು ನಾನು, ಅಂದರೆ ಹೀಗೆ ಬದಲಾವಣೆ ಮಾಡಿ ಅಂತ ಹೇಳಬಹುದು. ಆದರೆ ಸಂಪೂರ್ಣವಾಗಿ ನಾನು ಗೀತೆಗಳನ್ನೇ, ನನ್ನ ಬರಹಗಳನ್ನೇ ನಾನು ಸಿನಿಮಾಕ್ಕೆ ಕೊಡೋದಿಲ್ಲ ಅನ್ನುವಂಥದ್ದು ಅದು ಮಡಿವಂತಿಕೆಯ ಭಾವ ಆಗುತ್ತೆ. ಹಾಗಾಗಿ ನನಗೆ ಕನ್ನಡವೂ ಒಳಗೊಂಡಂತೆ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಂಥ ಸಿನಿಮಾ ಗೀತೆಗಳಿದಾವಲ್ಲ, ತಮ್ಮದೇ ಆದ ಒಂದು ಸಾಹಿತ್ಯದ ಸತ್ವದ ಜೊತೆಗೆ ಗಮನ ಸೆಳೆದಿದ್ದಾವೆ ಅಂತ. ನೋಡಿ, ಈಗ ಭಾವಗೀತೆಯಾಗಿ ಜನಮನ ಗೆದ್ದಿದ್ದಂಥ ಮೈಸೂರು ಮಲ್ಲಿಗೆಯ ಭಾವಗೀತೆಗಳು ಸಿನಿಮಾ ಗೀತೆಗಳಾದಾಗ ಹೊಸ ಎತ್ತರವನ್ನು ಪಡೆದವು ಅಂತ. ಇವತ್ತಿಗೂ ಕೂಡ ನೀವು ಜಾನಕಿ ಹಾಡಿದಂಥ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಜನರ ಮನಸ್ಸಿನೊಳಗೆ, ಜನರ ಪ್ರಜ್ಞೆಯೊಳಗೆ ಬೆರೆತು ಹೋಗಿದೆ. ಅದು ಬಹಳ ಮಹತ್ವದ ಪ್ರಯೋಗ. ಕನ್ನಡದ ಮೈಸೂರು ಮಲ್ಲಿಗೆ ಅಂತ ಎಚ್ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಸಂಕಲನ ಆಧರಿಸಿದ ಮೊದಲ ಪ್ರಯೋಗ ಅದು. ಭಾರತದಲ್ಲೇ ಆಗಿಲ್ಲ ಇನ್ನೂವರೆಗೂ, ಭಾರತದಲ್ಲಿ ಆಗಲೇ ಇಲ್ಲ ಇನ್ನೂವರೆಗೂ. ಒಂದು ಕವನ ಸಂಕಲನವನ್ನು ಆಧರಿಸಿಕೊಂಡು ಅದಕ್ಕೊಂದು ಸಿನಿಮಾ ಕಥನವನ್ನು ಹೇಳೋದು, ಚಿತ್ರಕಥೆ ಮಾಡಿ ಅಲ್ಲಿಯ ಗೀತೆಗಳನ್ನು ಇಲ್ಲಿ ಬಳಸಿಕೊಂಡು ಗೆದ್ದಂಥ, ಜನಪ್ರಿಯತೆ ಪಡೆದಂಥ ಮಹತ್ವದ ಸಿನಿಮಾ ಪ್ರಯೋಗ ಅದು. ಹಾಗಾಗಿ ನನಗೆ ನನ್ನ ಕವಿತೆಯನ್ನು ಕೊಡುವಾಗ ಅಥವಾ ನನ್ನ ಕಥೆಯನ್ನು ಸಿನಿಮಾಕ್ಕಾಗಿ ಕೊಡುವಾಗ ಅಥವಾ ನನ್ನ ಕಾದಂಬರಿಯನ್ನು ಸಿನಿಮಾಕ್ಕಾಗಿ ಕೊಡುವಾಗ ನನ್ನ ಮಡಿವಂತಿಕೆಯ ಭಾವ ಇರಿಸಬೇಕಾದಾಗತ್ತೆ ಇಲ್ಲ, ಇರಿಸಿಕೊಳ್ಳಬೇಕಾದಾಗತ್ತೇ ಇಲ್ಲ. ಹಾಗಾಗಿ ಒಂದು ರೀಫ್ರೇಮ್ಡ್ ಪಠ್ಯ ಅಲ್ಲಿ ಬೇಕಾಗತ್ತೆ ಸಿನಿಮಾಕ್ಕೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಳ್ಬೇಕು. ಆ ದೃಷ್ಟಿಯಿಂದ ಮೈಸೂರು ಮಲ್ಲಿಗೆಯ ಸಿನಿಮಾದ ಅಷ್ಟು ಗೀತೆಗಳು ತುಂಬ ಪ್ರಭಾವವನ್ನು ಬೀರುತ್ತವೆ. ಅದು ಹಿಸ್ಟೋರಿಕಲ್ ಅಂತ ಅನಿಸುತ್ತೆ, ಅಂದರೆ ಸಿನಿಮಾದ ಸಾಧ್ಯತೆಗಳನ್ನು ಸಾಹಿತ್ಯದ ಕಾಂಟೆಕ್ಸ್ಟಲ್ಲಿ ಎತ್ತರಕ್ಕೇರಿಸಿದ ಪ್ರಯೋಗವಾಗಿ ಅದು ನನಗೆ ಭಾಳ ಮುಖ್ಯ ಆಗುತ್ತೆ. ನಾಟ್ ಓನ್ಲಿ ಮೈಸೂರು ಮಲ್ಲಿಗೆ, ಬೇರೆ ಬೇರೆ ಭಾಷೆಗಳಲ್ಲಿ ಆ ಥರದ ಪ್ರಯೋಗಗಳು ಆಗ್ತವೆ. ಸೊ ಈ ಮಾತಿನೊಂದಿಗೆ ಸಿನಿರಾಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸಂಚಿಕೆಯಲ್ಲಿ ಇದೇ ಸಮಯಕ್ಕೆ ನಿಮ್ಮನ್ನು ಭೇಟಿಯಾಗಲಿದ್ದೇನೆ. ನಮಸ್ಕಾರ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: A flagship initiative of the Ministry of Education, Government of India, inspired by the vision of Honorable Prime Minister Shri Narendra Modi. Bharat Innovates 2026 will showcase 120 startups across 13 sectors, from healthcare and AI to agriculture and semiconductors, in Nice, France, from 14th to 16th June. Bharat Innovates 2026, built in India, ready for the world.
2: ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲೋ ಪ್ರತಿ ತಿಂಗಳ್ತೋ ಸಿರೂತ ತಿಂಗಳ ಸಂಪಿನ ನಾಲ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಬಾಸಿರೋ ಕಾರ್ಯಕ್ರಮ ಪ್ರಸಾರ ಯೋ ಉಂಡು. ನಿಂಗಲ ಪ್ರತಿಭೆ, ಅನುಭವ, ಕವನ, ಕತೆ, ಪಾಠ ಪಿನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು. ಇದರ ಬಾರಿ ನಲ್ಲೋ ವೇದಿಕೆ ನಿಂಗ ನಂಗಲ ಕಾರ್ಯಕ್ರಮತ್ತ ಭಾಗವಹಿಸರು. ಬ್ಯಾರಿ ಬಾಸಿರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು. ಎಸ್ಡಿಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ನಮಸ್ಕಾರ. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಹಾಗೂ ಭಾವಗೀತೆ ಪ್ರಸಾರವಾಗಲಿದೆ. ಮೊದಲಿಗೆ ನಾ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ. ಈ ಗೀತೆ

0: ನ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ ಕೇಳಿದಿರಿ. ಈಗ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಕೇಳೋಣ.
1: ಮೊದಲನೇ ಕವನದ ಶೀರ್ಷಿಕೆ ಕುವೆಂಪು. ಸಾಹಿತ್ಯದಿ ಇಂಪು ತಂಪೆರೆಯುತ್ತಿರಲು ಕರ್ಣಗಳಿಗೆ, ಪುಟ್ಟಪ್ಪ ನಿಧಿಯ ಸಾಲುಗಳು ಗಗನವ ಹೊಕ್ಕಿವೆ ತನುಮನವ ಮೀರಿ ನವ ಚೈತನ್ಯಗಳಿಗೆ. ಸ್ತುತಿಯಲ್ಲಿ ಬಿತ್ತರಿಸಲು ನಿಲುಕದ್ದು ಅವರೊಳಗುದುಗಿದ ಅದಮ್ಯ ಚಿಂತನೆಯಂಥದ್ದು. ಹೇಗೊಂದು ನಾಡು ಪುಣ್ಯಭೂಮಿಯಾದದ್ದು, ಈ ನಾಡಿನೊಳಗೆ ಕುಪ್ಪಳ್ಳಿಯ ರತ್ನದ ಚರಿತ್ರೆ ಮಾಸದ್ದು. ಬೇರಾಗದಿರಲಿ ಇಂದಿಗೂ ಕವಿಯ ಕಾವ್ಯ ಗೊಂಚಲು ನಾಟಿದ ಕಣ್ಮನಗಳಿಗೆ. ಬೇರೂರಲಿ ಅವರಿದೆಯ ಸಾಹಿತ್ಯದ ಚಿಗುರು ನಮ್ಮೆಲ್ಲರ ಮನದಲ್ಲಿ ಮಗದೊಮ್ಮೆ ಮೊಗದಲ್ಲಿ. ವರ್ಣಿಸಿದ ಲೋಕವನ್ನ ಬಣ್ಣಿಸುವುದರಲ್ಲಿ, ಬಣ್ಣಿಸಿದ ಲೋಕಕ್ಕೆ ವರ್ಣಿಸಿ ಹೇಳುವುದರಲ್ಲಿ, ಅರಿತುಕೊಂಡೆಂದು ಜೀವಿಸುವ ಬದುಕಿನಲ್ಲಿ ಮಾದರಿಯಾಗಿದೆ ಕುವೆಂಪು ಅವರ ಕೈಪಿಡಿ. ಕನ್ನಡೆಮ್ಮನ ವರ್ಣನೆಗೆ ಬರಹದೊಡನೆ ನಲಿದಾಡುತ್ತಿರುವ ಭಾವಗಳೇ ಇಂಪು. ಪುಣ್ಯಭೂಮಿಗೆ ಇಂಪು ತಂಪೆರೆಯುತ್ತಿರಲು ಕರ್ತನಾದರೂ ನಮ್ಮ ಕನ್ನಡದ ಹೆಮ್ಮೆ ಕುವೆಂಪು. ಮುಂದಿನ ಕವನದ ಶೀರ್ಷಿಕೆ ಮಹಾನಾಯಕ. ಟೀಕಿಸುತ್ತಿ

ಇದ್ದರು ಅಂದು ದಲಿತ ಹಟ್ಟಿಯಲ್ಲಿ ಹುಟ್ಟಿ ಬೆಳೆದಾತ ಎಂದು ಈಗ ಜಗತ್ತೇ ಹಾಡಿ ಹೊಗಳುವುದು ಈತ ಸಂವಿಧಾನದ ದೇವಶಿಲ್ಪಿ ಎಂದು. ಅವಮಾನದ ಇಕ್ಕಟ್ಟಿನಲ್ಲೂ ಶಿಕ್ಷಣದ ಗುಟ್ಟನ್ನು ಅರಿತುಕೊಂಡಾತ. ಅಸಮಾನತೆಯ ಬಿಕ್ಕಟ್ಟಿನ ಬಂಧನದಲ್ಲೂ ಸಮಾನತೆಯ ಚೌಕಟ್ಟನ್ನ ರೂಪಿಸಿದಾತ. ಧ್ವನಿ ಎತ್ತಿದರೂ ಜ್ಞಾನದ ಅಸ್ತ್ರವನ್ನಿಟ್ಟುಕೊಂಡು, ಅಸಮಾನತೆಯ ಬವಣೆಯನ್ನುರಿಸಿದರೂ ಸಮಾನತೆಯ ಕಿಡಿ ತಾಕಿಸಿಕೊಂಡು, ಮೈಲಿಗೆ ಎನ್ನುವ ಮೇಲ್ವರ್ಗದವರು ನೀರಾಕುತ್ತಿದ್ದರೂ ಕೈತಾಕದಂತೆ ಭೀಮರಾವನ ಬೊಗಸೆಗಂದು, ಆದರೀಗ ಮೈಮನ ತಾಕುವಂತೆ ನೀಡಿದರೂ ಸಂವಿಧಾನದ ಭಂಡಾರವನ್ನು ದೇಶದ ಮಡಿಲಿಗಿಂದು. ಅಂದು ತಂದೆ ತಾಯಿಯೊಡನೆ ಮುಗ್ಧವಾಗಿ ಬೆಳೆದ ಹುಡುಗ ಬಾಬಾ, ಇಂದು ಭಾರತವನ್ನೇ ತಿರುಗಿ ನೋಡುವಂತೆ ಮಾಡಿದಾತ ಈ ಸಾಹೇಬ. ಅಂಬೇಡ್ಕರ್ ಅವರನ್ನ ನೆನೆದ ಕ್ಷಣ ದೇಶವೇ ಕೈಮುಗಿದು ನಮಸ್ಕರಿಸುವುದು ತಕ್ಷಣ. ಅವರಿಟ್ಟ ಪಾದಗಳ ಗುರುತಿನ ಹಾದಿ ಇಂದು ನಮ್ಮೆಲ್ಲರಿಗೂ ತೋರಿಸುತ್ತಿದೆ ಜ್ಞಾನದ ನಿಧಿ. ಅಸಮಾನತೆಯ ನಾಶ, ಸಮಾನತೆಯ ವಿಕಾಸ, ಇದನ್ನರಿಯಬೇಕಾದರೆ ಮಾಡಬೇಕು ಅಂಬೇಡ್ಕರ್ ಚಿಂತನೆಗಳ ಸಹವಾಸ. ಮುಂದಿನ ಕವನದ ಶೀರ್ಷಿಕೆ ನಾನಿಚ್ಚಿದ ಜ್ಞಾನ ದೇಗುಲ. ನಮಸ್ಕರಿಸುವೆ ಸಂಸ್ಕಾರವುಳ್ಳ ಶಿಕ್ಷಣ ನೀಡುತ್ತಿರುವ ಕಾಲೇಜಿಗೆ. ಆಭಾರಿಯಾಗುವೆ ಸಂಸ್ಕಾರದ ಬೀಜವನ್ನು ಸಂಸ್ಥೆಗೆ ಬಿತ್ತಿದ ಪೂಜ್ಯ ಹೆಗ್ಗಡೆಯವರಿಗೆ. ಹಚ್ಚ ಹಸಿರಿನ ಕಣದಿಂದಲೇ ಆವೃತವಾಗಿದೆ ಜ್ಞಾನ ದೇಗುಲದ ವಾತಾವರಣ. ಕಾಲೇಜಿನ ಚೌಕಟ್ಟಿನೊಳಗೆ ಸಾಗುತ್ತಿದೆ ಜ್ಞಾನದ ನಿರ್ಮಾಣ. ಜ್ಞಾನದ ನಿಧಿಯೊಳಗೆ ಧುಮುಕಿಸುವುದು, ಸಂಸ್ಕೃತಿಯ ರಂಗನ್ನ ಬಳಿಯುವುದು, ಬದುಕಿಗೊಂದು ಭರವಸೆಯ ಬೆಳಕು ಚೆಲ್ಲುವುದು ನನ್ನ ಎಸ್ಟಿಎಂ ದೇಗುಲವಿದು. ಪುಸ್ತಕದ ಪುಟದೊಳಗೆ ಜೀವನದ ಕನ್ನಡಿ ತೋರಿಸಿದರು ಇಲ್ಲಿನ ಗುರುಗಳಾದವರು. ಪುಸ್ತಕದ ಗೊಂಚಲನ್ನೇ ಕಣ್ಣೆದುರುಗಿಟ್ಟಿ ಜ್ಞಾನವನ್ನ ವೃದ್ಧಿಸಿತು ಇಲ್ಲಿನ ಗ್ರಂಥಾಲಯವು. ನೂತನ ಕನಸಿನ ನವಕಣ್ಮಣಿಗಳಿಗೆ ಸಾಹಸಿಗಳ ಹೆಜ್ಜೆಯ ಗುರುತುಗಳಲ್ಲಿವೆ. ಅಜ್ಞಾನದ ಹಾದಿಯಲ್ಲಿ ಬಂದವರಿಗೆ ದಾರಿದೀಪವಾದ ವಿದ್ಯಾರ್ಥಿಗಳ ಇತಿಹಾಸವೂ ಇದೆ. ಅಜ್ಞಾನದಿಂದ ಸುಜ್ಞಾನದೆಡೆಗೆ, ವಿವಿಧತೆಯಿಂದ ಏಕತೆಯೆಡೆಗೆ, ಕನಸಿನಿಂದ ನೆನಸಿನೆಡೆಗೆ ಸಾಗಬೇಕಾದ್ರೆ ಹಾದು ಹೋಗಲೇಬೇಕು ಎಸ್ಟಿಎಂ ದೇಗುಲದೆಡೆಗೆ. ಜ್ಞಾನವನ್ನ ಕಣ್ಣಿಗೊತ್ತಿಕೊಂಡರೆ ನನಸಿನ ಹಾದಿಯನ್ನೇ ಕಣ್ಣೆದುರುಗಿಡುವುದು ಈ ಕಾಲೇಜು. ಕೊನೆಗೂ ಸಂಪೂರ್ಣವಾಗಿ ಕೊಡುವುದು ಶಿಸ್ತು ಸಂಯಮದ ಮೆಸೇಜು. ಮುಂದಿನ ಕವನದ ಶೀರ್ಷಿಕೆ ಗುರು. ನದಿಯಂತೆ ಹರಿಯುವ ಈ ಚಂಚಲ ಮನಕ್ಕೆ ದಡವೊಂದು ನೀವಾಗಿದ್ದೀರಿ. ನಕ್ಷತ್ರದಂತೆ ಹರಡುವ ಯೋಚನೆಗಳಿಗೆ ಮುಗಿಲೊಂದು ನೀವಾಗಿದ್ದೀರಿ. ಮಳೆಬಿಲ್ಲು ಧರೆಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ ಕನಸಿನ ಕಲ್ಪನೆಯನ್ನ ಕಟ್ಟಿಕೊಂಡ ಮನಗಳಿಗೆ ನನಸಿನ ಹಾದಿಯನ್ನ ತೋರಿಸಿದ್ದೀರಿ. ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ ನಮ್ಮ ಬದುಕಿನ ಅಂಧಕಾರಕ್ಕೊಂದು ದೀವಿಗೆಯನ್ನಿಟ್ಟು ಭರವಸೆಯ ಬೆಳಕ ಹಚ್ಚಿದ್ದೀರಿ. ನೋವು ನುಂಗಿದ ಹೃದಯಗಳಿಗೆ ಸಿಹಿ ನೆನಪಿನ ನಲಿವನ್ನ ತಿನ್ನಿಸಿದ್ದೀರಿ. ಆಸೆ ಆಕಾಂಕ್ಷೆಗಳನ್ನ ಹೊತ್ತ ಮನಗಳಿಗೆ ಪ್ರಯತ್ನದ ದಿಕ್ಕನ್ನು ತೋರಿಸಿದ ಗುರುವಾಗಿದ್ದೀರಿ. ಮುಂದಿನ ಕವನದ ಶೀರ್ಷಿಕೆ ಬದುಕಿಗೊಂದು ಬರಹ. ಬದುಕಿನ ದಾರಿ ನಿಂತರೂ ಭರವಸೆಯ ಹಾದಿ ನಿಲ್ಲದಿರಲಿ. ಸಾವಿನ ಹೆಜ್ಜೆ ಹತ್ತಿರವಾದರೂ ಸ್ವೀಕರಿಸುವ ಮನೋಭಾವ ಅಳಿಯದಿರಲಿ. ಒಡಕು ಕೆಡುಕುಗಳ ನಡುವೆ ಅನುಭವಗಳ ಮೆಲುಕು ನಡೆಯುತ್ತಿರಲಿ. ಸಮಯ ಕಳೆದರೂ ಸಂಬಂಧಗಳು ಕಳೆದೋಗದಿರಲಿ. ಮರಣ ಹತ್ತಿರವಾದರೂ ಬದುಕಿನ ಇತಿಹಾಸ ಎತ್ತರವಾಗಿರಲಿ. ಅಂದುಕೊಂಡದ್ದು ಕನಸಾದರೂ ಕಂಡ ಕನಸಿನ ಸುಖ ನಮಗಿರಲಿ. ಮರಳಿ ಬಾರದ ಲೋಕಕ್ಕೆ ಮರೆಯದ ವ್ಯಕ್ತಿತ್ವ ನಮದಾಗಲಿ. ಒಬ್ಬಂಟಿತನ ಕಾಡಿದರೂ ತನುಮನುವು ಒಂದುಗೂಡಿರಲಿ. ನೊಂದ ದೇಹ ಕುಸಿದರೂ ಆತ್ಮಸ್ಥೈರ್ಯದ ಗುಟ್ಟು ರಟ್ಟಾಗದಿರಲಿ. ಎಲ್ಲವನ್ನ ಕಳೆದುಕೊಂಡಿದ್ದರೂ ಕಳೆದುಕೊಳ್ಳುವುದೇನಿದೆ ಎಂಬ ಅರಿವಿರಲಿ. ನಾಳಿನಾಸೆಗಳು ಉರುಳಿದರೂ ಇಂದಿನ ಕ್ಷಣಗಳು ಅರಳುತ್ತಲಿರಲಿ. ಚಿಂತೆಯು ಕೊನೆಯಾಗಲಿ, ಚಿತೆಗೆ ಸೇರುವ ಮುನ್ನ ಬದುಕು ಚರಿತ್ರೆಯಾಗಲಿ. ಮುಂದಿನ ಕವನದ ಶೀರ್ಷಿಕೆ ಅಧಿಹರೆಯ.
ಅದಿಹರಿಯಕ್ಕೊಂದು ಮೊದಲ ಹೆಜ್ಜೆಯನ್ನಿಟ್ಟು ರಂಗುರಂಗಿನ ಕನಸುಗಳ ಹೊತ್ತು ತಿಳುವಳಿಕೆಯಿಲ್ಲದ ಮೊಗ್ಗಿನ ಮನಸ್ಸುಗಳ ಹರೆಯ ಇದು. ಚಿಪ್ಪೊಡೆದು ಬಂದ ಮುತ್ತಿನರಳಂತೆ, ಬಾಲ್ಯದ ಪೆಟ್ಟಿಗೆಯಿಂದ ಹೊರಬಂದ ಯೌವನದ ಕನ್ನಡಿಯಂತೆ, ಕಂಡದ್ದೆಲ್ಲದಕ್ಕೂ ಕಣ್ಣರಳಿಸುವ ತುಡಿತದ ವಯಸ್ಸು ಈ ಹದಿಹರೆಯ. ಕಾಣಸಿಗುವುದು ಯೌವನದ ಪರದೆಯೊಳಗೆ ಆಕರ್ಷಕ ವಾತಾವರಣದ ಪರಿಚಯ, ಚಂಚಲದ ಮನಸ್ಸಿಗೆ ಚುಂಬಿಸುವ ಭಾವನೆಗಳ ಆಲಯ, ಎಳೆಯ ಕಂಗಳಿಗೆ ಹೊಸತನಗಳ ಸನಿಹವೇ ಮಧುರ, ಯೌವನದಲ್ಲಿ ಅರಿವಿಲ್ಲದೆ ಮಾಡುವ ತಪ್ಪುಗಳೇ ಸಾಗರ, ಪಿಸುಮಾತಿನೊಂದಿಗೆ ಭಾವನೆಗಳ ಒಡನಾಟ, ಹಸಿ ಪ್ರೀತಿಯೊಂದಿಗೆ ಮನಸ್ಸುಗಳ ತುಂಟಾಟ, ಗೊಂದಲಗಳಿಗೆ ಕ್ಷಣದ ನಿರ್ಧಾರವೇ ವೇದಾಂತ, ಬದುಕಿನೊಳಗೆ ಆಗಾಗ ಅನುಭವಗಳ ಸುಳಿದಾಟ, ಕ್ಷಣ ಕ್ಷಣವೂ ಅಲುಗಾಡುವ ಕಣ್ಗಳಂತೆ ನಮ್ಮಿ ಚಂಚಲ ಮನವು, ಕ್ಷಣದಿ ಮೈಮರೆತರೆ ಅಲುಗಾಡಿಸಬಹುದು ಅಧಿಹರಿಯದ ನಿಲುವು. ಮುಂದಿನ ಶೀರ್ಷಿಕೆ ನೆನಪು. ಕಂಡ ಕನಸುಗಳ ಕ್ಷಣವೊಂದು ಕಣ್ಣೆದುರಿಗೆ ಹಾದುವುದಂತಾಯಿತು. ತಿರುಗಿ ನೋಡುವಷ್ಟರಲ್ಲಿ ಅದೊಂದು ನೆನಪಾಗಿ ಉಳಿದು ಬಿಟ್ಟಿತು. ಸಾಗಿದಾಗ ನೆನಪಿನ ಬೀದಿಯಲ್ಲಿ ನನಸಿನ ನಲಿವಿತ್ತು, ನಿಂದನೆಯ ನೋವಿತ್ತು, ಭರವಸೆಯ ಬೆಳಕಿನ ಹುರುಪಿತ್ತು, ಕರಿನೆರಳಲ್ಲಿ ಕಾಣದ ಕಂಬನಿಯ ಅಳುಕೂ ಇತ್ತು. ನೆನಪೆಂಬುದು ಮಳೆಹನಿಗಳ ರೀತಿ, ಬಿದ್ದ ತಕ್ಷಣ ಮನವನ್ನ ಹಸಿರಾಗಿಸುತ್ತದೆ, ಆವಿಯಾದ ಕ್ಷಣ ಬಿದ್ದ ಹನಿಗಳ ಕುರುಹು ಇಲ್ಲದಂತೆ ಮನವನ್ನ ಬರಡಾಗಿಸುತ್ತದೆ. ಚಿಂತೆಯೊಂದು ಮನವನ್ನ ಕಾಡಿ ನೆನಪಾಗಿ ಉಳಿದು ಬಿಟ್ಟಿತು. ಹಳೆಯ ನೆನಪೊಂದು ಮರುಕಳಿಸಿ ಚಿಂತೆಯನ್ನು ಎಬ್ಬಿಸಿತು. ಕಂಡ ಕನಸಿನ ಯಾತ್ರೆ ನನಸಾಯಿತೊಂದು ಕಡೆ, ಅಂದುಕೊಳ್ಳದ ಬದುಕಿನ ಪಯಣ ಸಾಗಿತು ಮತ್ತೊಂದೆಡೆ. ಪುನಃ ನೆನೆದಾಗ ಇವೆಲ್ಲವೂ ಭಾಗಿಯಾಗಿದ್ದವು ನೆನಪಿನ ಚಕ್ರದೊಳಗಡೆ. ಮುಂದಿನ ಕವನದ ಶೀರ್ಷಿಕೆ ಪ್ರೀತಿ ಎಂದರೇನು. ಅಂತರಾಳದಲ್ಲಿ ಚಿಗುರಿ, ಹೃದಯದಲ್ಲಿ ಅರಳಿ, ಭಾವನೆಗಳ ಜೊತೆ ಬೆಳೆದು, ಬಾಂಧವ್ಯಗಳ ಜೊತೆ ಬದುಕಿ, ಕಂಗಳ ಜೊತೆ ಬೆರೆತು, ಮನಸ್ಸುಗಳ ಜೊತೆ ಮಾತಾಡಿ, ನೆನಪುಗಳ ಜೊತೆ ಒಡನಾಡಿ, ಸಂಬಂಧಗಳ ಜೊತೆ ಒಂದಾಗಿ, ಕನಸುಗಳ ಜೊತೆ ಹೊರಮೂಡಿ, ಕಲ್ಪನೆಯ ಜೊತೆ ನಲಿದಾಡಿ, ಕವನಗಳಲ್ಲೊಂದು ಮನೆ ಮಾಡಿ, ಮಗುವಿನಳುವಿಗೆ ತಾಯಿಯ ಜೋಗುಳವಾಗಿ, ತಂದೆಯ ವಾತ್ಸಲ್ಯಕ್ಕೆ ಮೊರೆ ಹೋಗಿ, ಅಣ್ಣನ ಮುಗದ ನಗುವಾಗಿ, ತಂಗಿಯ ತ್ಯಾಗದ ಸಿರಿಯಾಗಿ, ಗುರುವಿನ ಭರವಸೆಯ ಬೆಳಕಾಗಿ, ಮುಕ್ತ ಮಗುವಿನ ಮೌನವಾಗಿ, ಪ್ರಕೃತಿಯನ್ನೇ ನಾಚಿಸುವ ಹೆಣ್ಣಾಗಿ, ಚಿಲಿಪಿಲಿ ಹಕ್ಕಿಗಳಿಗೆ ಕಲರವವಾಗಿ, ಹರಿಯುವ ನೀರಿನ ಸೆಳೆತವಾಗಿ, ಕಲಾವಿದನೊಳಗಿರುವ ಕಲೆಯಾಗಿ, ಕವಿಗಳು ಗೀಚುವ ಕವಿತೆಯಾಗಿ, ಅಂಧನಿಗೆ ಕಲ್ಪನೆಯ ಕಣ್ಣಾಗಿ, ಹಾಡುವ ಸ್ವರಕ್ಕೆ ರಾಗವಾಗಿ, ಗೆಜ್ಜೆ ಕಟ್ಟಿದ ಹೆಜ್ಜೆಗೆ ನಾಟ್ಯವಾಗಿ, ಸಾಧಕರ ಕನಸಿನ ಸಂಭ್ರಮವಾಗಿ, ಬಡವರ ಮನೆಯ ದೀವಿಗೆಯಾಗಿ, ದೊಡ್ಡವರ ಮನದ ಐಶ್ವರ್ಯವಾಗಿ, ಸಂಭ್ರಮಗಳಿಗೆ ಆಚರಣೆಯಾಗಿ, ಭುವಿಯಂಗಳದ ಹಸಿರಾಗಿ, ಚಂದ್ರನನ್ನು ಹೋಲುವ ಬೆಳದಿಂಗಳಾಗಿ, ಮನಸ್ಪರ್ಶಿಸುವ ಹಿಬ್ಬನೆಯಾಗಿ, ಮೈ ಸೋಕಿಸುವ ತಂಗಾಡಿಯಾಗಿ, ಸಿಹಿಜೈನಿನ ಸವಿಯಾಗಿ, ಪ್ರೇಮಿಗಳ ಭಾವಕ್ಕೆ ಜೊತೆಯಾಗಿ, ನೆನಪುಗಳ ಹಿಂದೆ ನೆರಳಾಗಿ ಬರುವ ಸುಮಧುರ ಅನುಭವವೇ ಪ್ರೀತಿ. ಮುಂದಿನ ಕವನದ ಶೀರ್ಷಿಕೆ ಯುವಶಕ್ತಿ. ಶಕ್ತಿಯ ಗುಟ್ಟು ಸಾಗಿತು ದಿಕ್ಕಿಲ್ಲದೆಡೆಗೆ, ಸಾಗಬೇಕಿತ್ತು ಜ್ಞಾನದ ನಿಧಿಯೊಳಗೆ. ಮೈಮರೆತರು ಯುವಕರು ಶಕ್ತಿ ಇರುವವರೆಗೆ, ಕಳೆದರು ಜೀವನ ಕೊರಗುತ್ತಾ ಸಾಯುವವರೆಗೆ. ಇರಬೇಕಿತ್ತು ಸೃಜನಶೀಲತೆಯಿಂದ, ಮರೆತರು ಎಲ್ಲ ದುಶ್ಚಟಗಳಿಂದ. ಪ್ರಯತ್ನ ಪಡಬೇಕಾದ ವಯಸ್ಸಿನಲ್ಲಿ ಕುಳಿತರು ಮೂಢರಂತೆ ಬದುಕಿನಲ್ಲಿ. ಮುಂದಿದ್ದರು ಇನ್ನೊಬ್ಬರ ಜೀವನದ ಆಟದಲ್ಲಿ, ಸ್ಪರ್ಧೆಗಿಳಿಯದಾದರೂ ಸ್ವಂತ ಬದುಕಿನಲ್ಲಿ. ಕಾಣಲಿಲ್ಲ ಜ್ಞಾನದ ಬರಹಗಳು, ಕಂಡದ್ದು ಸ್ವಾರ್ಥದ ನಟನೆಗಳು. ಜ್ಞಾನದ ಸುದೆಯೊಳಗೆ ಸಾಗಲಿಲ್ಲ, ಸಾಗಿದರೂ ಅಜ್ಞಾನದಡೆಗೆ ಎಲ್ಲ. ಆಗಿದ್ದರೆ ಮಾನವೀಯತೆಯ ಉಗಮ, ಯೌವನದ ಸಾರ್ಥಕತೆಯೂ ಆಗಿರುತ್ತಿತ್ತು ಸುಗಮ. ಕಲಿಯಲಿಲ್ಲ ಹೇಳಿಕೊಟ್ಟ ಸಂಸ್ಕಾರ, ಕಲಿತರೂ ಹೇಳದೆಯೇ ಅಹಂಕಾರ.
ನೀತಿ ಸಿಗಲಿಲ್ಲ ಆಡುವ ಮಾತಿಗೆ, ಸಿಗದಂತಾಯಿತು ಸಾರ್ಥಕತೆ ಯುವಕರ ಬದುಕಿಗೆ. ಮುಂದಿನ ಕವನದ ಶೀರ್ಷಿಕೆ ಹೆಣ್ಣಿಗೇಕಿ ಬಂಧನ. ಕಣ್ಣೀರ ಕಡಲಿನಲ್ಲಿ ಉರುಳಿದ ಹಗಲು ರಾತ್ರಿಗಳೆಷ್ಟು, ಅಂಧಕಾರದ ಬದುಕಿನಲ್ಲಿ ಕಳೆದ ಕುರುಡು ನೆನಪುಗಳೆಷ್ಟು, ಹೆಣ್ಮನವನ್ನು ಕುಗ್ಗಿಸುತ್ತಿರುವ ಬಂಧನದ ಮೂಟೆಗಳೆಷ್ಟು, ಚಿಂತೆಯ ಗಾಲಿಯಲ್ಲಿ ಸಿಲುಕಿ ಹೋದ ಆಸೆ ಆಕಾಂಕ್ಷೆಗಳೆಷ್ಟೋ ನಾನರಿಯೇ ಇಂದು ಎಂದೆಂದು. ಮಾತುಗಳೇ ಬರದಾಗಿದೆ ಬರಡಾದ ಬದುಕಿನ ಬರುವಿಕೆಗೆ, ಮೌನವೇ ಅಡಕವಾಗಿದೆ ಮಾನಸಿಕ ಬಂಧನದ ಸೊರಗುವಿಕೆಗೆ. ಮುಳ್ಳುಗಳಂತೆ ಹಿಂಸಿಸುತ್ತಿರುವ ಬಂಧನಗಳ ಏಟು ಹೆಣ್ಣಿನ ಕಂಗಳಲ್ಲಿ ಅಗ್ನಿಯಂತೆ ಹುರಿದುಂಬಿಸುತ್ತಿದೆ ನಿಟ್ಟುಸಿರು ಬಿಟ್ಟು. ಕೈಲಾಗದವಳೆಂದು ದೂಷಿಸಿ ಹಾಕುವಿರಿ ಕಟ್ಟುಪಾಡುಗಳ ಬೇಲಿ, ದೂಷಿಸುವ ಕೊಂಚ ಮುನ್ನ ಯೋಚಿಸಿ ನಿಮಗಾಗಿ ಹಾಡಿದ ಜೋಗುಳದ ಲಾಲಿ. ಗರ್ಭದೊಳಗಿದ್ದಾಗಲೇ ಹೆಣ್ಣೆಂದು ತಿಳಿದ ತಕ್ಷಣ ಹೊರಜಗವನ್ನು ನೋಡುವ ಮೊದಲೇ ಗರ್ಭಜಗದಿಂದಲೇ ಹೊರಬಿಸಾಡುವರು ಹೆಣ್ಣನ್ನು. ಹೆಣ್ಣೆಂದು ಬಿಸಾಡುತ್ತಿದ್ದಾರೆಂದು ಅರಿತುಕೊಳ್ಳಬೇಕೋ ಅಥವಾ ಹೆಣ್ಣಿನ ವಿಧಿಯೆಂದು ಭಾವಿಸಬೇಕೋ ತೋಚದಾಗಿದೆ ಈ ನೊಂದ ಬದುಕಿಗೆ. ಹೆಣ್ಣು ಹೆಣ್ಣೆಂದೇಕೆ ಕೀಳಾಗಿ ನೋಡುವಿರಿ? ಹೆಣ್ಣಿಂದಲೇ ಎಲ್ಲಾವೇ ನೀವೆಲ್ಲರೂ ಈ ಭುವಿಯೊಳಗೆ ಜನ್ಮ ತಾಳಿದ್ದೀರಿ. ಹೆಣ್ಣನ್ನು ದೇವರೆಂದು ಪೂಜಿಸುತ್ತಿರುವ ಈ ಜಗತ್ತಿಗೆ ಅರಿವಾಗುತ್ತಿಲ್ಲವೇ ಹೆಣ್ಣನ್ನು ಹೆಣವಾಗಿಸುತ್ತಿರುವ ಕಾಮುಕನ ಗುಟ್ಟು? ಮಾಡಿದ್ದಾರೆ ಹೆಣ್ಣಿನ ರಕ್ಷಣೆಗಾಗಿ ಹಲವಾರು ಕಾನೂನು, ಆದರೂ ತಡೆಯುತ್ತಿಲ್ಲವೇಕೆ ಹೆಣ್ಣಿಗಾದ ಅನ್ಯಾಯವನ್ನು? ಪ್ರತಿಷ್ಠೆಗೋಸ್ಕರ ಹಾಕುತ್ತೀರಿ ಭಾರತಾಂಬೆಗೆ ಜೈಕಾರ, ಒಳಗೊಳಗೆ ಹಿಂಸೆಯ ಕಡಿವಾಣದೊಳಗೆ ನೂಕಿ ಮಾಡುತ್ತೀರಿ ಹೆಣ್ಣಿನ ಬದುಕನ್ನೇ ವಿಕಾರ. ಎಲ್ಲೋ ಕೇಳಿದ ಅತ್ಯಾಚಾರವ ಕಂಡು ಕಂಬನಿ ಇಳಿಸುತ್ತಿರುವ ನೀವು ತಡೆಯುತ್ತಿಲ್ಲವೇಕೆ ನಿಮ್ಮೆದುರಿಗೆ ಆಗುತ್ತಿರುವ ಹೆಣ್ಣಿನ ಕಿರುಚಾಟದ ಸಾವು? ಹೆಂಡತಿಯೊಬ್ಬಳು ಮರಣ ಹೊಂದಿದರೆ ಗಂಡಿಗೊಂದು ಲಗ್ನ ಮಾಡಿಸುವುದು ಹೆಮ್ಮೆಯ ಸಂಗತಿ. ಗಂಡನಿಲ್ಲದ ಹೆಂಗಸೊಬ್ಬಳು ಮದುವೆಯಾದರೆ ಆಕೆಗೆ ಕೊಡುವರು ವೇಶ್ಯ ಅನುಮತಿ. ಹೆಣ್ಣೊಬ್ಬಳು ನಗೆಯಿಂದ ಹೊಸ್ತಿಲು ದಾಟಿ ಒಳಗೆ ಹೋದರೆ ನಂದಿ ಹೋಗುವ ದೀಪವು ಕೊಂಚ ಮುನ್ನ ನಂದಾದೀಪವಾಗುವುದು. ಅದೇ ಹೆಣ್ಮಗಳೊಬ್ಬಳು ಉರಿವ ಕಂಬನಿಯ ಜ್ವಾಲೆಯಿಂದ ಹೊಸ್ತಿಲು ದಾಟಿ ಹೊರಬಂದರೆ ಉರಿವ ದೀಪವು ಕ್ಷಣದಿ ನಂದಿ ಹೋಗುವುದು. ಕೊನೆಗೂ ಹುರಿಯುವುದು ಜ್ವಾಲಾಮುಖಿಯಂತೆ ಆಕೆಯ ಕಂಬನಿಯ ಎಣ್ಣೆಯಿಂದ, ಕಂಬನಿಯ ಸುತ್ತಲೂ ಕವಿದಿರುವ ರೆಪ್ಪೆಗಳೆಂಬ ಬತ್ತಿಯಿಂದ, ನೊಂದ ಮನಸ್ಸೆಂಬ ಅಗ್ನಿಯ ಕಿಡಿ ಹೊತ್ತಿ ಹುರಿಯುವುದು. ಹೆಣ್ಣಿಗೆ ಸ್ವತಂತ್ರವಿಲ್ಲದ ಈ ಭುವಿಯ ಆವರಣ ಎಂದಿಗೂ ಹಾಳು ಮನೆಗೆ ಹಾಕಿದ ತೋರಣ. ಒಂದರ ಮೇಲೊಂದು ಹಾಕುತ್ತಿದ್ದೀರಿ ಹೆಣ್ಣಿಗೆ ಸಹಿಸಲಾರದ ಬಂಧನ. ಬಂಧನದ ಅಗ್ನಿಯನ್ನು ಕಳಚಿ ಬಂದರೆ ನೀವೆಲ್ಲರೂ ಸೇರುವಿರಿ ಕ್ಷಣದಿ ಸ್ಮಶಾನ. ಮುಂದಿನ ಕವನದ ಶೀರ್ಷಿಕೆ ರೈತ. ರವಿಯು ಮೂಡುವ ಮೊದಲೇ ಕೆಲಸ ಆರಂಭಿಸುವುದು ರೈತನ ಕಲೆ. ಭಾಸ್ಕರನ ಶಾಖ ಪೃಥ್ವಿಗೆ ತಾಕುವುದರೊಳಗೆ ಕೈ ಮುಗಿದು ನಮಸ್ಕರಿಸುತ್ತಾನೆ ಈ ಮಣ್ಣಿಗೆ. ಬಯಸಬೇಕು ನಾವೆಲ್ಲರೂ ರೈತನ ಏಳಿಗೆ. ಕೆಂಡದಂತ ಬಿಸಿಲು ನೆತ್ತಿಯನ್ನು ಸುಡುತ್ತಿದೆ, ಬೆವರಿನ ಹನಿ ಭೂಮಿಯನ್ನು ತಾಕುತ್ತಿದೆ. ಬಿತ್ತುವ ಬೆಳೆಯ ಕಾಯಕ ಸಾಗುತ್ತಿದೆ, ಫಲದ ನಿರೀಕ್ಷೆ ದೇವರನ್ನು ಬೇಡುತ್ತಿದೆ. ಬಯಸಬೇಕು ನಾವೆಲ್ಲರೂ ರೈತನ ಜೀವಂತಿಕೆ. ಮಳೆಗಾಗಿ ಕಾಯುತ್ತಿದೆ ರೈತನ ಅಂತರಾಳವು, ಬರಗಾಲದಿಂದಾಗಿ ಮುಚ್ಚಿದು ಆತನ ಕಂಗಳು. ಮಳೆಗಾಗಿ ಕಾಯುತ್ತಿದೆ ರೈತನ ಅಂತರಾಳವು, ಬರಗಾಲದಿಂದಾಗಿ ಮುಚ್ಚಿದವು ಆತನ ಕಂಗಳು. ಬೆಳೆದ ಬೆಳೆಗೆ ಸಿಗಲಿಲ್ಲ ಉತ್ತಮ ಫಲವು, ಹೋಯಿತು ದಿಕ್ಕಾಪಾಲಾಗಿ ರೈತನ ಕುಟುಂಬವು. ಬಯಸಬೇಕು ನಾವೆಲ್ಲರೂ ರೈತನಿಗೊಂದು ನೆರವು. ರೈತನ ಮನವು ಕುಗ್ಗಿದ ಕಾರಣ ಹಸಿವನ್ನು ತಾಳಲಾರದೆ ಆಗುವುದು ಮರಣ. ರೈತನಿಲ್ಲದ ಈ ಭುವಿಯ ಆವರಣ ಹಾಳು ಮನೆಗೆ ಹಾಕಿದ ತೋರಣ. ತೀರಿಸಬೇಕಾಗಿದೆ ಅವನಿಯ ಮಗನ ಋಣ. ರೈತನ ತ್ಯಾಗದ ಜೀವನ ಮಾಡಿಸಿತು ಎಲ್ಲರ ಬದುಕಿನ ಪಾವನ. ಅನ್ನವನ್ನು ನೀಡಿದ ರೈತನ ಕಸುಬು ಮಾಡಿಸಿತು ರೈತನನ್ನ ದೇಶದ ಬೆನ್ನೆಲುಬು. ಮುಂದಿನ ಶೀರ್ಷಿಕೆ ಸಹಬಾಳ್ವೆ. ಎಲ್ಲರೊಳಗೊಂದಾಗುವ ಹೊಂದಾಣಿಕೆಯ ತುಣುಕು, ಕಲಿಸುವುದು ಬದುಕಿಗೊಂದು ಅನುಭವದ ಮೆಲುಕು. ಇರಬೇಕು ಸವಿಜೇನಿನಂತೆ ನಮ್ಮೆಲ್ಲರ ಬದುಕು, ಬಿಡಬೇಕು ಅದಕ್ಕೆ ಸ್ವಾರ್ಥ ಬುದ್ಧಿಯ ಸಿಡುಕು.
ಜಾತಿ ಎನ್ನುವುದು ಒಂದೇ ಕುಟುಂಬದ ನಾಲ್ಕು ವಿಭಕ್ತ ಮನೆಗಳಿದ್ದಂತೆ. ಆ ನಾಲ್ಕು ವಿಭಕ್ತ ಮನೆಗಳಲ್ಲಿರುವ ಜನರೆಲ್ಲರೂ ಒಂದೇ ತಾಯಿಯ ಮಕ್ಕಳಿದ್ದಂತೆ. ಒಂದೇ ಮರದ ರೆಂಬೆ ಕೊಂಬೆಗಳಂತಿವೆ ಗುಡಿ, ಚರ್ಚು, ಮಸೀದಿಗಳೆಲ್ಲವೂ. ಬೇರಾಗದಿರಲಿ ರೆಂಬೆ ಕೊಂಬೆಯು, ಬೇರೂರಲಿ ಮನದಲ್ಲಿ ಭಾರತಾಂಬೆಯು. ಎಲ್ಲರ ಸಂಸ್ಕೃತಿಯೊಳಗೆ ಬೆರೆಯೋಣ, ಬೇರೆ ಎಂಬುದನ್ನು ಮೊದಲು ಬಿಡೋಣ, ಶ್ರೇಷ್ಠ ಕನಿಷ್ಠಗಳ ಚಿತ್ತವನ್ನು ಆರಿಸೋಣ, ಒಂದೇ ಎಂಬ ಒಗ್ಗಟ್ಟಿನ ದೀವಿಗೆ ಹಚ್ಚೋಣ. ಕರೆಯೋಣ ಬನ್ನಿ ಎಲ್ಲರನ್ನು ಹೂಗೊಟ್ಟು, ಬಿಟ್ಟೋಗದಿರಲಿ ಭಾರತೀಯರ ಒಗ್ಗಟ್ಟು. ಇರುವಂತೆ ಇರೋಣ ತೊರೆದು ಭೇದವನ್ನು, ಕಡಲಂತೆ ಹರಿಸೋಣ ನಮ್ಮೊಳಗೆ ಸಹಬಾಳ್ವೆಯನ್ನು. ಜಾತಿ ಎಂಬ ಕದಡಿ ಹೋದ ನೀರನ್ನು ತಿಳಿಗೊಳಿಸಬೇಕಿದೆ ಎರಡಕ್ಷರದ ಈ ಮನ. ಆಗ ಸರಿಯುವುದು ಭೇದವೆಂಬ ಮಲಿನ, ಉಳಿಯುವುದು ಈಗಲಾದರೂ ಭ್ರಾತೃತ್ವದ ಕಣ.

ಇದುವರೆಗೆ ಅನ್ನಪೂರ್ಣ ಇವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಈಗ ರಮೇಶ್ ಚಂದ್ರ ಇವರ ಧ್ವನಿಯಲ್ಲಿ ಒಂದು ಭಾವಗೀತೆ, ರಚನೆ ನ ದಾಮೋದರ ಶೆಟ್ಟಿ.

ಭಾವಗೀತೆಯೊಂದಿಗೆ ಇಂದಿನ ಕನ್ನಡ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 ಎಫ್

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಾಲೇಜಿರೋ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಲ ಪ್ರತಿ ತಿಂಗಳತ್ತೋ ಸಿರೂತ ತಿಂಗಳಾಸಂ ಪಿನ್ನ ನಾಲಾ ಮತ್ತು ವಾರತ್ತೋ ಲಾಸ್ಟ್ ತಿಂಗಳಾಸ ವಿಶೇಷ ಮಾಯೋ ಬ್ಯಾರಿ ಪಾಸಿರೋ ಕಾರ್ಯಕ್ರಮ ಪ್ರಸಾರ ಉಂಡು. ನಿಂಗಲ ಪ್ರತಿಭೆ ಅನುಭವ ಕವನ ಕತೆ ಪಾಟ್ ಪಿನ್ನ ಚೊಮ್ಮೆ ವಿಚಾರಂಗ ಶೇರ್ ಹಾಕುಗು ಇದರ ಬಾರಿ ನಲ್ಲೋ ವೇದಿಕೆ. ನಿಂಗ ನಂಗಲ ಕಾರ್ಯಕ್ರಮದ ಭಾಗವಹಿಸರು ಬ್ಯಾರಿ ಬಾಸರ ಹೆಸರು ಸಂಸ್ಕೃತಿ ನಿಂಗಲ ಧ್ವನಿರು ಕೇಪಾಟರು ತಪ್ಪಾಂಟೆ ಕಾದು ಕೊಡುಕರು ಎಸ್ ಡಿ ಎಂ ಕಾಲೇಜಿರು ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ಮಾತರಿಗ್ಲ ನಮಸ್ಕಾರ. ಜ್ಞಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ ಯಶಸ್ಸಾವಡನ್ನು ಪ್ರಾರ್ಥಿಸ.
2: A flagship initiative of the Ministry of Education, Government of India, inspired by the vision of Honorable Prime Minister Shri Narendra Modi. Bharat Innovates 2026 will showcase 120 startups across 13 sectors, from healthcare and AI to agriculture and semiconductors, in Nice, France, from 14th to 16th June. Bharat Innovates 2026, built in India, ready for the world.
3: ನಮಸ್ಕಾರ. ನನ್ನ ಹೆಸರು ಮೇಘಶ್ರೀ ವಿ ಎಸ್. ನಾನು ಎಂದಿರಂತೆ ಲೈಬ್ರರಿಗೆ ಹೋಗಿ ಯಾವ ಪುಸ್ತಕವನ್ನು ಓದುವುದು ಅಂತ ಹುಡುಕ್ತಿದ್ದಾಗ ನನ್ನ ಕಣ್ಣಿಗೆ ಜಲ್ಲಿ ಕಲ್ಲುಗಳು ಕಂಡಿತು. ತಪ್ಪು ತಿಳಿಬೇಡಿ, ಅದು 28 ಕವನಗಳಿರುವ ಒಂದು ಪುಸ್ತಕವಾಗಿದೆ. ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳನ್ನು ಎಲ್ಲರ ಬಳಿ ಹಂಚಿಕೊಳ್ಳಬೇಕೆಂದು ಅನಿಸಿದರೂ ಯಾರಲ್ಲೂ ಹೇಳಲಾಗದ ಪರಿಸ್ಥಿತಿ ಬರುವುದು ಸಹಜ. ಅಂತಹ ವಿಷಯಗಳನ್ನು ಕವನಗಳ ಮೂಲಕ ಪ್ರತಿಪಾದಿಸಿದರೆ ಅದು ಸುಲಭವಾಗಿ ಎಲ್ಲರ ಮನ ಮುಟ್ಟಬಹುದು ಅಲ್ವಾ? ಅಂತಹ ಕವನಗಳ ಸಂಕಲನ ಸದಾನಂದ ಬಿ ಮುಂಡಾಜೆಯವರ ಜಲ್ಲಿ ಕಲ್ಲುಗಳು. ಕವಿಯು ತನ್ನ ಜೀವನಾನುಭವಗಳನ್ನು ಬಾಲ್ಯದ ನೆನಪುಗಳು, ಸೌಹಾರ್ದತೆ, ತಂದೆ ತಾಯಿಯರು ಹಾಗೂ ವಿವಿಧ ಸಂದರ್ಭಗಳಲ್ಲಿ ಬರೆದ ಕವನಗಳು ಇದರಲ್ಲಿ ಒಳಗೊಂಡಿವೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಪದ್ಮಭೂಷಣ ದೊರಕಿದಾಗ ಬರೆದ ಕವನ ಅಭಿವಂದನೆಯಿಂದ ಪ್ರಾರಂಭವಾಗಿ ಅಪ್ಪನೆಂಬ ಅಪರಂಜಿ ಎಂಬ ಕವನದಿಂದ ಮುಕ್ತಾಯಗೊಳ್ಳುತ್ತದೆ ಈ ಕವನ ಸಂಕಲನ. ಈ ಪುಸ್ತಕಕ್ಕೆ ಡಾಕ್ಟರ್ ಬಿ ಯಶೋವರ್ಮ ಅವರು ಮತ್ತು ಡಾಕ್ಟರ್ ಎಸ್ ಸತೀಶ್ ಚಂದ್ರ ಅವರು ಶುಭ ನುಡಿಗಳೊಂದಿಗೆ ಹಾರೈಸಿದ್ದಾರೆ. ರಾಮಕೃಷ್ಣ ಭಟ್ ಚೊಕ್ಕಾಡಿ ಅವರು ಮುನ್ನುಡಿ ಬರೆದಿದ್ದಾರೆ. ಒಂದು ಪುಸ್ತಕವನ್ನು ಓದುವ ಮೊದಲೇ ಓದುಗರನ್ನು ಆಕರ್ಷಿಸುವುದು ಅದರ ಮುಖಪುಟ. ಜಲ್ಲಿ ಕಲ್ಲುಗಳ ನಡುವೆ ಚೆನ್ನಾಗಿ ಬೆಳೆದಿರುವ ಲತೆಯ ಚಿತ್ರ ಇದರ ಮುಖಪುಟವಾಗಿದೆ. ಕಷ್ಟ ಏರಿಳಿತಗಳ ನಡುವೆ ನಮ್ಮ ಜೀವನವು ಆ ಲತೆಯಂತೆ ಬೆಳೆಯಬೇಕೆಂದು ಇದರ ಅರ್ಥವಾಗಿರಬಹುದು, ಅಥವಾ ಸ್ವಯಂ ಕವಿಯ ಜೀವನ ಚಿತ್ರಣವೂ ಆಗಿರಬಹುದು. ಈಗ ನನಗೆ ಇಷ್ಟವಾದ ಕೆಲವು ಕವನಗಳು ಮತ್ತು ಅದರ ಕೆಲ ಸಾಲುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ, ಕೇಳೋಣ ಬನ್ನಿ. ಅಭಿವಂದನೆ ಕವನದಲ್ಲಿ ಶಿಕ್ಷಣದ ಕ್ರಾಂತಿಯನ್ನು ಹಳ್ಳಿ ಹಳ್ಳಿಗಳಲ್ಲಿ ಅಕ್ಷರಶಃ ಸಾಧಿಸಿದ ಧರ್ಮವೀರ ಎಂದು ಹೆಗ್ಗಡೆಯವರ ಕುರಿತಿರುವ ಸಾಲು ನನಗೆ ಬಹಳ ಇಷ್ಟವಾಯಿತು. ನನ್ನವಳು ಎಂಬ ಕವನದಲ್ಲಿ ಬಾಳಸಂಗಾತಿಯ ಕುರಿತು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ನನ್ನಾತ್ಮವನ್ನೇ ಹೆತ್ತು ಕೈಗೆ ಕೊಟ್ಟವಳು, ದಿನರಾತ್ರಿ ಅನವರತ ನನ್ನ ಸುಖ ಹಂಬಲಿಸಿ ತನಗಾಗಿ ಏನನ್ನೂ ಕೇಳದವಳು ಎಂಬ ಸಾಲು ನನ್ನ ಮನ ಮುಟ್ಟಿತು. ಈ ನವಯುಗದಲ್ಲಿ ಮಿಕ್ಸಿ ಗ್ರೈಂಡರ್ ಬಳಕೆಯಿಂದ ಕಡೆಯುವ ಕಲ್ಲು ಮೂಲೆ ಸೇರಿದೆ. ಆ ಕಡೆಯುವ ಕಲ್ಲಿನಲ್ಲಿ ಹಿರಿಯರ ನೆನಪು ಹೇಗೆಲ್ಲ ಅಂಟಿಕೊಂಡಿದೆ ಎಂದರೆ ತಾತನ ಕಸುವು, ಅಜ್ಜಿಯ ಉಸಿರು, ಅಮ್ಮನ ಹಸಿವು ಇನ್ನೂ ಆ ಕಲ್ಲಿನಲ್ಲಿ ಸ್ಥಿರವಾಗಿದೆ. ಸಂಭ್ರಮದ ಮದುವೆಯೋ ಸತ್ತವರ ತಿಥಿಯೋ ಕಡೆಯುವ ಕಲ್ಲು ಎಲ್ಲದಕ್ಕೂ ಸಹಕಾರಿ. ಇಂಥ ಪುಟ್ಟ ವಿಷಯದ ಬಗ್ಗೆ ಇಷ್ಟೆಲ್ಲ ಬರೆಯಬಹುದು ಎಂದು ಕಲ್ಲು ಹೃದಯ ಎಂಬಿ ಕವಿತೆ ಓದಿ ನಿಜಕ್ಕೂ ರೋಮಾಂಚನವಾಯಿತು. ಹೆತ್ತ ತಂದೆ ತಾಯಿಯರನ್ನು ಅವರ ವೃದ್ಧಾಪ್ಯದಲ್ಲಿ ಆಶ್ರಮಕ್ಕೆ ಕಳಿಸುವಂತಹವರಿಗೆ ಬುದ್ಧಿಮಾತಾಗಿದೆ ನೆನಪಿರಲಿ ಗೆಳೆಯ ಎಂಬ ಕವನ. ವೃದ್ಧಾಪ್ಯದಲ್ಲಿ ನಿನ್ನ ಮಗುವಂತೆ ನೋಡಿಕೋ, ಅರ್ಧ ಋಣ ತೀರಿಸಿಕೋ ಅವಳ ಸೇವೆಯಲಿ ಎಂದು, ಹೆತ್ತವರ ಋಣ ಎಂದಿಗೂ ತೀರಿಸಲ ಸಾಧ್ಯ, ಯಾವ ಕಾಲಕ್ಕೆ ನಮ್ಮ ಅಗತ್ಯ ಅವರಿಗಿರುತ್ತದೋ ಆಗ ಮಗುವಂತೆ ಅವರನ್ನು ಪೋಷಿಸಿದರೂ ಅರ್ಧ ಋಣವಷ್ಟೇ ತೀರಬಹುದು ಎಂದು ಬಹಳ ಅರ್ಥಪೂರ್ಣವಾಗಿ ಮನ ಮುಟ್ಟುವಂತೆ ಕವಿಗಳು ತಿಳಿಸಿದ್ದಾರೆ. ಹಳದಿ ಕಣ್ಣು ಎಂಬ ಕವನವು ಪ್ರಸ್ತುತ ಜನರ ಕೆಟ್ಟ ದೃಷ್ಟಿಯ ಕುರಿತಾಗಿದೆ. ಪ್ರತ್ಯಕ್ಷ ಕಂಡರೂ ಪರಾಂಬರಿಸಿ ನೋಡು ಎಂಬ ಮಾತಿನಂತೆ, ಮೇಲು ನೋಟಕ್ಕೆ ಕಾಂಬ ಸಲಿಗೆ ಸೌಹಾರ್ದಕ್ಕೆ ಕೀಳು ಭಾವದ ಬಣ್ಣ ಹಚ್ಚಬೇಡ ಎಂದು ಮಾತಿನಲ್ಲೇ ಚೂರಿ ಹಾಕುವವರಿಗೆ ಕಿವಿ ಮಾತೊಂದನ್ನು ಇಲ್ಲಿ ತಿಳಿಸಿದ್ದಾರೆ. ನಮ್ಮ ಹೆಕ್ಟಿಕ್ ಜೀವನದಲ್ಲಿ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದರೆ ಮನಸ್ಸಿಗೊಂಥರ ನೆಮ್ಮದಿ. ಸುಣ್ಣದ ಕಡ್ಡಿ, ಕುಟ್ಟಿದೊಣ್ಣೆಯ ಆಟ, ಗೇರು ಸೊನೆ, ಉಪ್ಪು ಮೂಟೆ ಹಾಡು, ಈ ಶಬ್ದಗಳು ಇಂದಿನ ಜನಾಂಗಕ್ಕೆ ಹೊಸ ಶಬ್ದಗಳಾದರೆ ಹಿರಿಯರಿಗೆ ಹಳೆಯ ಶುಭ್ರ ನೆನಪುಗಳು. ನೆನಪುಗಳು ಎಂಬ ಕವಿತೆಯಲ್ಲಿ ಹಲವಾರು ಹಳೆ ನೆನಪುಗಳನ್ನು ಅಚ್ಚುಕಟ್ಟಾಗಿ ವರ್ಣಿಸಿದ್ದಾರೆ. ಈ ಎಲ್ಲ ಕವನಗಳಲ್ಲಿ ನನ್ನ ಫೇವರೇಟ್ ಕವನ ಮೆದುಳು ತುಂಬಿಸಿಕೊಳ್ಳಿ, ಲೈಬ್ರರಿಗೆ ನೋಟ್ಸ್ ಹಿಡ್ಕೊಂಡು ಹೋಗುವ ನಮಗೆಂದೇ ಬರೆದ ಕವನ. ಜ್ಞಾನದಾಹಕ್ಕೆ ಉಂಟು ರಸಸಾರ ಶರಬತ್ತು, ಮೆದುಳು ಹಸಿದವರಿಗುಂಟು ಇಲ್ಲಿ ಸವಿಯೂಟ. ಹಣ ಪಾವತಿಯೂ ಇಲ್ಲ, ಸ್ವಸಹಾಯ ಪದ್ಧತಿಯು, ಬೇಕು ಬೇಕಾದುದನ್ನು ಪಡೆದುಂಬ ಮನೆಯು ಎಂದು ಹೊಟ್ಟೆ ಹಸಿವು ಮತ್ತು ಜ್ಞಾನದ ಹಸಿವನ್ನು ಬಹಳ ಚೆನ್ನಾಗಿ ಹೋಲಿಸಿದ್ದಾರೆ. ಇಂತಹ ಅದ್ಭುತ ಕವನಗಳನ್ನೊಳಗೊಂಡಿರುವ ಜಲ್ಲಿಕಲ್ಲುಗಳು 14 ಡಿಸೆಂಬರ್ 2022 ಎಲ್ಲರಿಗೂ ಚಿರಪರಿಚಿತವಾಯಿತು. ನಾವೆಲ್ಲರೂ ಈ ಪುಸ್ತಕವನ್ನು ಕೊಂಡು ಓದಿ ಕವಿಯನ್ನು ಪ್ರೋತ್ಸಾಹಿಸೋಣ ಮತ್ತು ಕವಿತೆಗಳಲ್ಲಿ ಇರುವ ಒಳ್ಳೆಯ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಧನ್ಯವಾದಗಳು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಪದ್ಮಭೂಷಣ ದೊರಕಿದಾಗ ಬರೆದ ಕವನ ಅಭಿವಂದನೆಯಿಂದ ಪ್ರಾರಂಭವಾಗಿ ಅಪ್ಪನೆಂಬ ಅಪರಂಜಿ ಎಂಬ ಕವನದಿಂದ ಮುಕ್ತಾಯಗೊಳ್ಳುತ್ತದೆ ಈ ಕವನ ಸಂಕಲನ. ಈ ಪುಸ್ತಕಕ್ಕೆ ಡಾಕ್ಟರ್ ಬಿ ಯಶೋವರ್ಮ ಅವರು ಮತ್ತು ಡಾಕ್ಟರ್ ಎಸ್ ಸತೀಶ್ ಚಂದ್ರರವರು ಶುಭ ನುಡಿಗಳೊಂದಿಗೆ ಹಾರೈಸಿದ್ದಾರೆ. ರಾಮಕೃಷ್ಣ ಭಟ್ ಚೊಕ್ಕಾಡಿ ಅವರು ಮುನ್ನುಡಿ ಬರೆದಿದ್ದಾರೆ.
4: ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೇಳುಗರೆ, ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಇಂದಿನ ಕನ್ನಡ ಪ್ರಸಾರದಲ್ಲಿ ಅಖಿಲ ಭಾರತ ನವಸೈನಿಕ ಕ್ಯಾಂಪ್ನಲ್ಲಿ ಕರ್ನಾಟಕ ಮತ್ತು ಗೋವಾ ರಾಜ್ಯವನ್ನು ಪ್ರತಿನಿಧಿಸಿದ SDM ಕಾಲೇಜಿನ NCC ವಿಭಾಗದ ಕೆಡೆಟ್ಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶ್ಯಾಮ್ ಪ್ರಸಾದ್.
1: ಆತ್ಮೀಯ ರೇಡಿಯೋ ನಿನ್ನದ ಕೇಳುಗರೆ, ರಾಷ್ಟ್ರೀಯ ಕೆಡೆಟ್ ಕೋರ್ ರಾಷ್ಟ್ರ ಕಂಡಂತ ಒಂದು ಅದ್ಭುತವಾದ ಯುವ ಪಡೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶಾಲಾ ಕಾಲೇಜು ಹಂತಗಳಲ್ಲೇನೆ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ, ಶಿಸ್ತು, ಸಂಯಮ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಕೊಳ್ತಾ ದೇಶದ ಯುವ ಶಕ್ತಿಯನ್ನ ಪ್ರೋತ್ಸಾಹ ನೀಡುತ್ತಿರುವಂತಹ ಒಂದು ಸಂಸ್ಥೆ ಅಥವಾ ಒಂದು ಸಂಘಟನೆ ಯಾವುದು ಅಂತ ಕೇಳಿದ್ರೆ ಅದು NCC ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಉಜಿರೆ, ಇಲ್ಲಿನ ನೇವಲ್ ವಿಭಾಗದ ಕೆಡೆಟ್ಗಳು ಈ ಬಾರಿ ವಿಶೇಷವಾದಂತಹ ಸಾಧನೆಯನ್ನ ಮಾಡಿರುವಂತದ್ದು ಗಮನಾರ್ಹ ಸಂಗತಿ. ಇಂದಿನ ನಮ್ಮ ಸಂವಾದ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ನವಸೈನಿಕ ಕ್ಯಾಂಪ್ನಲ್ಲಿ ಕರ್ನಾಟಕ ಮತ್ತು ಗೋವಾ ರಾಜ್ಯವನ್ನ ಪ್ರತಿನಿಧಿಸಿ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿರುವಂತಹ 4 ಜನ ಕೆಡೆಟ್ಗಳು ನಮ್ಮೊಂದಿಗಿದ್ದಾರೆ. ಕೆಡೆಟ್ ಕ್ಯಾಪ್ಟನ್ ವರುಣ್ GS, ಕೆಡೆಟ್ ರಮ್ಯಗಂಗಾ ಹಾಗೂ ಕೆಡೆಟ್ ಖುಷಿ ಅವರು ನಮ್ಮೊಂದಿಗಿದ್ದಾರೆ. ತಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು.
3: ಥ್ಯಾಂಕ್ ಯು.
1: ಅಖಿಲ ಭಾರತ ನವಸೈನಿಕ ಕ್ಯಾಂಪ್ ಅಂತ ಹೇಳಿದ್ರೆ ಏನು ಅಂತ ಒಂದು ಕ್ವಶನ್ ಮಾರ್ಕ್ ನಿಮ್ಮ ತಲೆಯಲ್ಲಿ ಮೂಡಬಹುದು. ಇದು ಭಾರತದ ನೌಕಾಪಡೆ ಮತ್ತು ರಾಷ್ಟ್ರೀಯ ಕೆಡೆಟ್ ಕೋರ್ ಸಹಯೋಗದಲ್ಲಿ ಪ್ರತಿ ವರ್ಷ ಭಾರತದಾದ್ಯಂತ ಇರುವಂತಹ ಎಲ್ಲ ನೇವಲ್ ವಿಭಾಗದ NCC ಕೆಡೆಟ್ಗಳಿಗೆ ಮಾಡುವಂತಹ ಒಂದು ವಿಶೇಷವಾದಂತಹ ಕ್ಯಾಂಪ್. ಪ್ರತಿ ರಾಜ್ಯಕ್ಕೆ ಇಂತಿಷ್ಟೇ ವಿದ್ಯಾರ್ಥಿಗಳನ್ನ ರೆಪ್ರೆಸೆಂಟೇಷನ್ ಅಥವಾ ಪ್ರತಿನಿಧಿಗಳನ್ನಾಗಿ ಕಳಿಸಬೇಕು ಅಂತ ಅನ್ಕೊಂಡು ಒಂದು ನಿಯಮ ಇರುತ್ತೆ. ಅದರ ಪ್ರಕಾರ ಕೆಡೆಟ್ಗಳನ್ನ ವಿವಿಧ ಹಂತಗಳಲ್ಲಿ ಕಠಿಣ ತರಬೇತಿ ಮತ್ತು ಸೆಲೆಕ್ಷನ್ಗಳ ಮುಖಾಂತರ ಇವರನ್ನ ಆಯ್ಕೆಯನ್ನ ಮಾಡಲಾಗುತ್ತೆ. ಕರ್ನಾಟಕ ಮತ್ತು ಗೋವಾ ರಾಜ್ಯಗಳಿಂದ ಒಟ್ಟು 36 ಕೆಡೆಟ್ಗಳು, ST ಅಂತ ಹೇಳಿದ್ರೆ ಸೀನಿಯರ್ ಡಿವಿಷನ್, SW ಅಂತ ಹೇಳಿದ್ರೆ ಸೀನಿಯರ್ ವಿಂಗ್ ಅಂತ ಹೇಳಿದ್ರೆ ಹುಡುಗ ಮತ್ತು ಹುಡುಗಿಯ ಎರಡು ಕೆಡೆಟ್ಗಳನ್ನ ಸೇರಿಸಿ 36 ಜನ ಅಖಿಲ ಭಾರತ ಮಟ್ಟದಲ್ಲಿ ಪ್ರದರ್ಶನವನ್ನ ಮತ್ತು ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸಲಿಕ್ಕಿರುತ್ತೆ. ಈ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ 4 ಜನ ವಿದ್ಯಾರ್ಥಿಗಳು ರಾಜ್ಯವನ್ನ ಪ್ರತಿನಿಧಿಸಿ 1 ಕೆಡೆಟ್ ಅಂತ ಹೇಳಿದ್ರೆ ಖುಷಿ ಅವರು ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕವನ್ನ ಗಳಿಸಿದ್ದಾರೆ. ಮೊದಲಿಗೆ ಅಖಿಲ ಭಾರತ ತಂಡವನ್ನ ಮುನ್ನಡೆಸಿದವರು ನಮ್ಮ SDM ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಕೆಡೆಟ್ ಕ್ಯಾಪ್ಟನ್ ವರುಣ್ GS ಅವರು. ಅಖಿಲ ಭಾರತ ಮಟ್ಟದಲ್ಲಿ ರಾಜ್ಯವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮನ್ನು ನೀವು ಗುರುತಿಸಿಕೊಂಡಿದ್ದಾರೆ, ಅದು ವಿದ್ಯಾರ್ಥಿ ಹಂತದಲ್ಲೇ, ಏನನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀರಾ?
4: ಒಂದು ಕರ್ನಾಟಕ ಮತ್ತೆ ಗೋವಾ ಡೈರೆಕ್ಟರೇಟ್ ನ ಲೀಡ್ ಮಾಡಿದೆ ಅಂತ ಹೇಳುವಾಗ ತುಂಬಾ ಖುಷಿ ಆಗ್ತದೆ ಹೇಳಲಿಕ್ಕೆ. ಆಲ್ ಇಂಡಿಯಾ ನೌಸೈನಿಕ ಕ್ಯಾಂಪ್ 2022 ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ ಸೆಲೆಕ್ಷನ್ ಕಾರವಾರದಲ್ಲಿ ನಡೀತದೆ. ಸೊ ಈ ಟೈಮಲ್ಲಿ ನಮ್ಮ ಇದಕ್ಕೆ ಮುಂಚೆ ಪ್ರತಿಯೊಂದು ಯೂನಿಟ್ ಇಂದ ಸೆಲೆಕ್ಷನ್ ಆಗ್ತದೆ. ಫಸ್ಟ್ ಕಾಲೇಜ್ ವೈಸ್ ಸೆಲೆಕ್ಷನ್ ಆಗ್ತದೆ, ಯೂನಿಟ್ ವೈಸ್ ಸೆಲೆಕ್ಷನ್ ಆಗ್ತದೆ. ಇದಾದ್ಮೇಲೆ ನಂತರ ಎಲ್ಲ ಯೂನಿಟ್ ಇಂದ ಸೇರಿಸಿ ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ ಆಗಿ ಒಂದು ಟೀಮ್ ಆಗಿ ಹೋಗ್ತದೆ. ಇಂಥ ಟೈಮಲ್ಲಿ ಪ್ರತಿಯೊಬ್ಬರದ್ದು ಅವರದೇ ಆದ ಒಂದು ಇವೆಂಟ್ಸ್ ಇರ್ತದೆ, ಪಾರ್ಟಿಸಿಪೇಷನ್ ಇರ್ತದೆ. ಯಾರು ಯಾವ ಇವೆಂಟ್ಸ್ ಅಲ್ಲಿ ಬೆಸ್ಟ್ ಕೊಡ್ತಾರೆ ಅವರಿಗೆ ಆ ಚಾನ್ಸ ಸಿಗ್ತದೆ. ಇಂಥ ಟೈಮಲ್ಲಿ ನಮಗೆ ಒಂದು ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ನ ಲೀಡ್ ಮಾಡುವ ಚಾನ್ಸ್ ಸಿಕ್ಕಿದ್ದು ತುಂಬ ಖುಷಿಯಾದ ವಿಚಾರ. ಅದು ಅತ್ಯುತ್ತಮವಾಗಿ ಲೀಡ್ ಮಾಡಿ ಕ್ಯಾಂಪ್ ಮುಗಿಸ್ಕೊಂಡು ಬಂದಿರೋ ತುಂಬಾ ಖುಷಿ ಆಗ್ತದೆ.
1: ವಿಶೇಷವಾಗಿ ನಿಮ್ಮ ಸಾಧನೆಯನ್ನ ನೋಡ್ತಾ ಇದ್ರೆ ವರುಣ್, ಇದಕ್ಕಿಂತ ಮುಂಚೆ ನೀವು ಸಿ ಅಟ್ಯಾಚ್ಮೆಂಟ್ ಕ್ಯಾಂಪ್ ಅನ್ನ ಮುಗಿಸಿದ್ರಿ, ತದನಂತರದಲ್ಲಿ ಅದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ರಿಪಬ್ಲಿಕ್ ಡೇ ಪರೇಡ್ಗೆ ಆಯ್ಕೆಗೆ ಹೋಗಿದಂತದ್ ನೀವು, ಮತ್ತೆ ಆಲ್ ಇಂಡಿಯಾ ನೌಸೈನಿಕ ಕ್ಯಾಂಪ್ ಅಲ್ಲಿ ವಿಶೇಷವಾಗಿ ನೀವು ಸೀಮೆನ್ಶಿಪ್ ಮತ್ತು ಫೈರಿಂಗ್ ಡ್ರಿಲ್ ಅಲ್ಲಿ ನೀವು ಭಾಗವನ್ನ ವಹಿಸಿಕೊಂಡಿದ್ರಿ.
4: ಡ್ರಿಲ್ ಸಾಧಾರಣ ನಾನು ಸೆಕೆಂಡ್ ಇಯರ್ ಅಲ್ಲಿ ಇದ್ದಾಗ ಪ್ರೀ ಆರ್ಡಿ ತನಕ ಓದಿದ ಕಾರಣದಿಂದ ನನಗೆ ಡ್ರಿಲ್ ಕಷ್ಟ ಅಂತ ಅನಿಸ್ಲಿಲ್ಲ. ಸೊ ಲಾಸ್ಟ್ ಟೈಮ್ ಸೆಕೆಂಡ್ ಇಯರ್ ಅಲ್ಲಿ RDC ಸೆಲೆಕ್ಷನ್ ಹೋದಾಗ IGC 3 ಫೇಸ್ ಕ್ಲಿಯರ್ ಮಾಡಿ ಪ್ರೀ RDCಗೆ ಓದಿದ್ರಿಂದ ಸ್ವಿಂಗ್ ಆಗಲಿ ಡ್ರಿಲ್ ಆಗಲಿ ಕಷ್ಟ ಅಂತ ಅನಿಸ್ಲಿಲ್ಲ. ನೌಸೈನಿಕ ಕ್ಯಾಂಪಲ್ಲಿ ತುಂಬ ಈಸಿಯಾಗಿ ಹೋಯಿತು. ಫೈರಿಂಗ್ ಅಂತ ಹೇಳಿಕ್ ಬಂದಾಗ ಸ್ವಲ್ಪ ಕಷ್ಟ ಆಯಿತು. ಫೈರಿಂಗ್ ಅಷ್ಟು ನಮಗೆ ಪ್ರಾಕ್ಟೀಸ್ ಇರ್ತಿರ್ಲಿಲ್ಲ. ನಾವು ATC ಆನ್ಯುವಲ್ ಟ್ರೈನಿಂಗ್ ಕ್ಯಾಂಪ್, ಅದರಲ್ಲಿ ಫೈರಿಂಗ್ ಮಾಡಿದ್ ಬಿಟ್ರೆ ಇನ್ಯಾವುದರಲ್ಲೂ ಫೈರಿಂಗ್ ಮಾಡಿರಲಿಲ್ಲ. ನಾವು ತುಂಬಾ ಒಂದು ಅದ್ಭುತವಾಗಿ ಟ್ರೈನಿಂಗ್ ಕೊಟ್ಟರು, ನಮಗೆ ತರಬೇತಿ ಕೊಟ್ಟರು ಆಲ್ ಇಂಡಿಯಾ ನೌಸೈನಿಕ ಕ್ಯಾಂಪಲ್ಲಿ. ಸೊ ನಮ್ದು ಪ್ರಾಕ್ಟೀಸ್, ನಮ್ದು ಇನ್ವಾಲ್ವ್ಮೆಂಟ್ ಮೇಲೆ ಹೋಗಿ ಅಟ್ ಲಾಸ್ಟ್ ಒಂದು 4 ಜನ ಫೈರಿಂಗ್ ಗೆ ಸೆಲೆಕ್ಟ್ ಮಾಡಿದ್ರು. ತುಂಬಾ ಅದ್ಭುತವಾಗಿ ನಡೆಯಿತು ಫೈರಿಂಗ್.
1: ಈಗ ನಮ್ಮೊಂದಿಗೆ ರಮ್ಯಗಂಗಾ ಅವರು ಇದ್ದಾರೆ. ಇವರು ಕರ್ನಾಟಕ ಮತ್ತು ಗೋವಾ ರಾಜ್ಯವನ್ನ ಸರ್ವಿಸ್ ಸಬ್ಜೆಕ್ಟ್ ಮತ್ತು ಫೈರಿಂಗ್ ಡ್ರಿಲ್ ಅಲ್ಲಿ ಪ್ರತಿನಿಧಿಸಿದಂತವರು. ಅದಲ್ಲದೆ ಇತ್ತೀಚೆಗೆ SSB ಕ್ಯಾಂಪ್ ಅನ್ನ ಸಮೇತ ಮುಗಿಸಿ ಬಂದಿರುವಂತದ್ದು. ರಮ್ಯಗಂಗಾ ಅವರೇ, ಮೊದಲಿಗೆ ಶುಭಾಶಯಗಳನ್ನ ಕೋರ್ತಾ.
2: ಥ್ಯಾಂಕ್ ಯು.
1: ಹೇಗಿತ್ತು ನಿಮ್ಮ ಅನುಭವ ವೈಜಾಗ್ ನಲ್ಲಿ?
2: ನಾನು ಪಾರ್ಟಿಸಿಪೇಟ್ ಮಾಡಿದಂತಹ ವಿಷಯ ಬಂದ್ರೆ ಫೈರಿಂಗ್, ಸರ್ವಿಸ್ ಎಕ್ಸಾಮ್ ಮತ್ತೆ ಸೆಮೋಫೋರ್ ಡ್ರಿಲ್. ಅದರಲ್ಲಿ ಸರ್ವಿಸ್ ಎಕ್ಸಾಮ್ ಅಂತ ಬಂದ್ರೆ ನಾವು ಫಸ್ಟ್ ಇಯರ್ ಇಂದನೇ ನಮ್ಗೆ ಸ್ವಲ್ಪ ಕ್ಲಾಸಸ್ ನಡೀತಿತ್ತು ಕಾಲೇಜ್ಗಳಲ್ಲಿ, ಸೀನಿಯರ್ಸ್ ಕ್ಲಾಸಸ್ ಮಾಡ್ತಿದ್ರು. ಅಲ್ಲಿಂದನೇ ನಂಗೆ ಸರ್ವಿಸ್ ನೇವಿ ಸಬ್ಜೆಕ್ಟ್ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನೇವಿಗೆ ಸಂಬಂಧಪಟ್ಟ ವಿಷಯಗಳನ್ನ ಕಲಿಯೋದು ಅಂತ ಹೇಳಿದ್ರೆ ತುಂಬಾ ಆಸಕ್ತಿ ಇತ್ತು ನನಗೆ. ಸೊ ಸ್ಟಾರ್ಟಿಂಗ್ ಇಂದನೇ ಅದರಲ್ಲಿ ನಾನು ಟಾಪಲ್ಲಿ ಇದ್ದೆ. ಅದೇ ಇಂಟ್ರೆಸ್ಟ್ ನನಗೆ ನೌಸೈನಿಕ್ ಕ್ಯಾಂಪಲ್ಲಿ ಸರ್ವಿಸ್ ಎಕ್ಸಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತು ಅಂತ ಹೇಳಿದ್ರೆ ತಪ್ಪಿಲ್ಲ. ಅದಲ್ಲದೆ ಅದಕ್ಕೆ ಪ್ರಿಪರೇಷನ್ಸ್ ತುಂಬಾ ಇತ್ತು. ಅಲ್ಲಿ ಕ್ವೆಶನ್ಸ್ ಹೇಗೆ ಬರುತ್ತೆ ಅಥವಾ ಎಕ್ಸಾಮ್ಸ್ ಹೇಗೆ ಬರುತ್ತೆ ಅನ್ನೋ ಐಡಿಯಾ ತುಂಬಾ ಕಮ್ಮಿ ಇತ್ತು. ಆದ್ರಿಂದ ಎಲ್ಲ ಕಷ್ಟಗಳನ್ನು ಮುಂದೆ ದಾಟಿ ನಮಗೆ ಅದನ್ನ ಸಕ್ಸಸ್ಫುಲ್ಲಿ ಮಾಡೋಕ್ಕಾಯಿತು. ಫೈರಿಂಗ್ ಅಂತ ಬಂದರೆ ಅದು ನನ್ನ ವಿಷಯದಲ್ಲಿ ನನಗೆ ತುಂಬ ಕಷ್ಟ ಆಗಿತ್ತು. ಸ್ಟಾರ್ಟಿಂಗಲ್ಲಿ ಫಿಸಿಕಲಿ ಸ್ವಲ್ಪ ವೀಕ್ ಇದ್ದ ಕಾರಣ ಒಂದು ರೈಫಲನ್ನು ಹಿಡಿಯೋಕ್ಕೂ ಕಷ್ಟ ಆಗ್ತಿದ್ದವಳು. ನಂದು ಏಮಿಂಗ್ ಚೆನ್ನಾಗಿದ್ದ ಕಾರಣ ಒಳ್ಳೆ ಪ್ರಾಕ್ಟೀಸು ಸಿಕ್ಕಿತ್ತು. ಅದರಿಂದಾಗಿ ಫೈರಿಂಗಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೂ ತುಂಬ ಹೆಲ್ಪ್ ಆಯಿತು. ಮತ್ತು ಸೆಮೋಫೋರ್ ಅಂತ ಬಂದರೆ ಸೆಮೋಫೋರ್ ಅನ್ನೋದು ಒಂದು ನೇವಲ್ ಕಮ್ಯುನಿಕೇಷನ್ ವಿಧಾನ. ಅದನ್ನು ಕಲ್ತ್ಕೊಳ್ಳೋದು ತುಂಬ ಕಷ್ಟ ಇದೆ. ಆದ್ರಿಂದ ಅದನ್ನು ಗುರುತಿಸ್ಕೊಂಡು ಮತ್ತೆ ಕಲ್ತು ಅಭ್ಯಾಸ ಮಾಡಿ ಅದರದ್ದು ಫ್ಲೂಯೆನ್ಸಿ ಪಡ್ಕೊಳ್ಳೋಷ್ಟರಲ್ಲಿ ನೌಸೈನಿಕ್ ಕ್ಯಾಂಪ್ ಹತ್ರನೇ ಬಂದೋಗಿತ್ತು. ಅದಲ್ಲದೆ ನಮಗೆ ಸೆಲೆಕ್ಷನ್ ಟೈಮಲ್ಲಿ ಕೊಟ್ಟಿದ್ದ ಪ್ರಾಕ್ಟೀಸು ತುಂಬ ಒಳ್ಳೇದಿತ್ತು. ಆಲ್ ಇಂಡಿಯಾ ನೌಸೈನಿಕ್ ಕ್ಯಾಂಪಲ್ಲಿ ಸ್ವಲ್ಪ ಕಷ್ಟಗಳನ್ನು ಎದುರಿಸಿದ್ರು ಸೆಮೋಫೋರ್ ನಾವು ಚೆನ್ನಾಗೆ ಮಾಡೋಕ್ಕೆ ಆಯಿತು. ಅದಾದಮೇಲೆ ಡ್ರಿಲ್, ನಾನು ಸೆಕೆಂಡ್ ಇಯರ್ ಅಲ್ಲಿ ಇರಬೇಕಾದ್ರೇನೆ ಆರ್ ಡಿ ಸಿ ಪ್ರಾಕ್ಟೀಸ್ಗೆ ಅಂತ ಬರ್ತಿದ್ದೆ. ಹಾಗಾಗಿ ಡ್ರಿಲ್ ತುಂಬ ಏನು ಕಷ್ಟ ಆಗಿಲ್ಲ. ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಸೀನಿಯರ್ ಹೇಳ್ಕೊಟ್ಟಿದ್ದನ್ನ ನೀಟಾಗಿ ಕಲ್ತ್ಕೊಂಡು ಡ್ರಿಲ್ಲು ಪಾರ್ಟಿಸಿಪೇಟ್ ಮಾಡೋಕ್ಕಾಯ್ತು. ಆಲ್ ಇಂಡಿಯಾ ನೌಸೈನಿಕ್ ಕ್ಯಾಂಪ್ ಕಂಪ್ಲೀಟ್ ಮಾಡಿರೋದು ತುಂಬಾನೇ ಹೆಮ್ಮೆ ಮತ್ತು ಖುಷಿ ಇದೆ.
1: ನೀವು ರಾಜ್ಯವನ್ನ ಪ್ರತಿನಿಧಿಸಿರುವಂತದ್ದು, ಅದು ರಾಜ್ಯದಲ್ಲಿರುವಂತ ಅಷ್ಟೂ ಜನ ಎನ್ ಸಿ ಸಿ ಕೆಡೆಟ್ಸ್ ಗಳಲ್ಲಿ ಕೇವಲ 36 ಜನ ಮಾತ್ರ ಆಯ್ಕೆ ಆಗುವಂತದ್ದು. ಅದರಲ್ಲಿ ನೀವು ಆಯ್ಕೆ ಆಗಿರುವಂತದ್ದು ಅಂತ ಹೇಳಿದ್ರೆ ಅದರ ಶ್ರಮ, ನೀವು ಪಟ್ಟಿರುವಂತ ಅದಕ್ಕಿರುವಂತ ಹಾರ್ಡ್ ವರ್ಕ್, ನಿಮ್ಮ ಒಂದು ಪರಿಶ್ರಮಕ್ಕೆ ಒಂದು ಬೆಲೆ ಅಂತ ಹೇಳ್ತಾ ಮುಂದಿನದಾಗಿ ನಮ್ಮೊಂದಿಗೆ ಇರುವಂತವರು ಖುಷಿ. ಅಖಿಲ ಭಾರತ ನೌಸೈನಿಕ್ ಕ್ಯಾಂಪ್ನಲ್ಲಿ ಕರ್ನಾಟಕ ಮತ್ತು ಗೋವಾ ರಾಜ್ಯವನ್ನ ಶಿಪ್ ಮಾಡೆಲಿಂಗ್ ನಲ್ಲಿ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕವನ್ನ ಸತತ 2ನೇ ಬಾರಿ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳಿಗೆ ಚಿನ್ನದ ಪದಕ ಬರ್ತಾ ಇರುವಂತದ್ದು. ಖುಷಿಯವರೇ, ಮೊದಲನೇದಾಗಿ ತಮಗೆ ಅಭಿನಂದನೆಗಳು.
3: ಥ್ಯಾಂಕ್ ಯು.
1: ಚಿನ್ನದ ಪದಕವನ್ನ ಗೆದ್ಕೊಂಡು ರಾಜ್ಯಕ್ಕೆ ಬಂದಿದ್ದೀರಾ.
3: ನಾನು ಪಾರ್ಟಿಸಿಪೇಟ್ ಮಾಡಿದ್ದು ಫಸ್ಟ್ ಶಿಪ್ ಮಾಡೆಲಿಂಗ್ ಅಲ್ಲಿ. ಬೇರೆಯವರಿಗೆಲ್ಲ ತುಂಬಾ ಆಕ್ಟಿವಿಟೀಸ್ ಇರುತ್ತೆ, ತುಂಬಾ ಈವೆಂಟ್ ಇರುತ್ತೆ. ಇದಿಲ್ಲ ಅಂದ್ರೆ ಇನ್ನೊಂದು ಹಾರ್ಡ್ ವರ್ಕ್ ಮಾಡಿದ್ರು ಅವರು ಅದೊಂದು ಡ್ರೀಮ್ನ ರೀಚ್ ಆಗ್ಬೋದಿತ್ತು. ಆದರೆ ನನಗೆ ಇದ್ದಿದ್ದು ಒಂದೇ ಈವೆಂಟು, ನಾನು ಏನೇ ಮಾಡಿದ್ರು ಶಿಪ್ ಮಾಡೆಲಿಂಗ್ ಅಲ್ಲಿ ಮಾತ್ರ ನಂದು ಏನು ಟ್ಯಾಲೆಂಟ್ ಇದೆ ಅದನ್ನ ತೋರಿಸ್ಕೋಬೇಕಾಗಿತ್ತು. ಸೊ ಅದಕ್ಕೆ ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ನನಗೆ ಸ್ಮಾರ್ಟ್ ವರ್ಕ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ ಶಿಪ್ ಮಾಡೆಲಿಂಗ್ ಅಲ್ಲಿ. ಒಂದು ಭಯ ಆಗಿರ್ಬೋದು, ನನ್ನ ಕೈಲಿ ಏನೂ ಆಗಲ್ಲ, ಜಸ್ಟ್ ಇಷ್ಟೇ ನಂದು, ಒಂದು ನಾನೊಂದು ಸರ್ಕಲ್ ಹಾಕೊಂಡು ಕೂತಿದ್ದೆ. ಅದರಿಂದ ಆಚೆ ಕರ್ಕೊ ಬಂದಿದ್ದು ಅಂದರೆ ಎನ್ ಸಿ ಸಿ. ಶುರುವಲ್ಲಿ ಎಲ್ಲನೂ ಯಾರಿಗೆ ಬೇಕಿದ್ದು ಅನ್ನೋ ಥರ ಇರುತ್ತೆ, ಬಟ್ ಅದೊಂದು ಹಾರ್ಡ್ ವರ್ಕ್ ಇರ್ಬೋದು, ಅದೊಂದು ಪ್ರೋಸೆಸ್ ಇರ್ಬೋದು, ಪ್ರತಿಯೊಂದು ನಿನ್ನ ಕೈಲಿ ಆಗುತ್ತೆ ಮಾಡು ಅಂತ ಅವ್ನು ಕರ್ಕೊಂಡು ಹೋಗಿ ನಿಲ್ಲಿಸಿದ್ದು ಅಂದರೆ ಎನ್ ಸಿ ಸಿ. ಅದರಲ್ಲೂ ಶಿಪ್ ಮಾಡೆಲಿಂಗ್ ಇಂಟ್ರೆಸ್ಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗೇನು ಇಷ್ಟ ಇದೆಯೋ ಅಥವಾ ಇಷ್ಟ ಇಲ್ಲ ಅಂದರೂ ಅದ್ರೊಂದ್ ಮೇಲೆ ಒಂದು ಕಾನ್ಸಂಟ್ರೇಟ್ ಮಾಡಿದಾಗ ಅಫ್ಕೋರ್ಸ್ ಅದು ನಮಗೇನೋ ಎಲ್ಲಿಗೋ ಒಂದು ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಅದರಿಂದ ನಾವೇನೋ ಒಂದು ಸಾಧನೆ ಮಾಡ್ತೀವಿ. ಅದು ನಮಗೆ ಮಾತ್ರ ಎಫೆಕ್ಟ್ ಆಗಲ್ಲ, ನಮ್ಮ ಸುತ್ತಮುತ್ತ ಇರೋದಾಗಿರ್ಬೋದು, ನಾವು ಓದ್ತಿರೋ ಶಾಲೆ ಕಾಲೇಜು, ನಮಗೆ ಅದನ್ನು ಟ್ರೈನ್ ಮಾಡಿದವ್ರಿಗೂ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಸೊ ಅದೊಂದು ಖುಷಿಗಾದರೂ ನಾವೇನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದು ಅಂದರೆ ಎನ್ ಸಿ ಸಿ. ನಾನು ಅದಕ್ಕಾಗಿ ತುಂಬ ಖುಷಿ ಪಡ್ತೀನಿ. ಅದರಲ್ಲೂ ನಾನು ವಿಶಾಖಪಟ್ಟಣಮಲ್ಲಿ ನನ್ನ ಕ್ಯಾಂಪ್ ಕಂಪ್ಲೀಟ್ ಆಗಿದ್ದು, ಅಲ್ಲೇ ನಾನು ಆಲ್ ಇಂಡಿಯಾ ನೌಸೈನಿಕ್ ಕ್ಯಾಂಪ್ ಕೂಡ ಆಗಿದ್ದು. ಅಲ್ಲಿಗೆ ಹೋಗೋವರೆಗೂ ಜಸ್ಟ್ ಅದು ನಂದು ಒಬ್ಳು ಡ್ರೀಮ್ ಆಗಿತ್ತು. ಅಲ್ಲಿಗೆ ಹೋದ್ಮೇಲೆ ಇಲ್ಲಿ ತನಕ ಬಂದಿದ್ದೀವಿ, ಇನ್ನೂ ಅಚೀವ್ ಮಾಡೋದು ತುಂಬ ಇದೆ. ಜಸ್ಟ್ ಹೋದೆ, ನಾನು ಇವೆಂಟ್ ಕಂಪ್ಲೀಟ್ ಮಾಡ್ತೀನಿ ಅನ್ನೋದ್ರಲ್ಲೇ, ಇದರಲ್ಲೂ ನಾನು ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಹುಟ್ಟಿಸಿದ್ದು ನನ್ನ ಸೀನಿಯರ್ಸ್ ಆಗಿರ್ಬೋದು, ನಾನು ಎನ್ ಸಿ ಸಿಲಿ ಇದ್ದಿದ್ದ ಅದ್ರದ ಅನುಭವದಿಂದ ಬಂದಿದ್ದು. ಅಲ್ಲಿ ಹೋಗಿ ಗೋಲ್ಡ್ ಮೆಡಲ್ ತಗೊಂಡಿದ್ದಂತೂ ತುಂಬ ಖುಷಿಯಾಗಿತ್ತು. ಅಲ್ಲಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ, ಈ 3-4 ಮಂತ್ಸ್ ನಾನೇನು ಸ್ಟ್ರಗಲ್ ಪಟ್ಟಿದ್ದೆ ಅದೆಲ್ಲ ಒಂದು ಕ್ಷಣದಲ್ಲಿ ಮರ್ತೇ ಹೋದೆ. ಅದರಿಂದ ತುಂಬ ಖುಷಿ ಅಂತೂ ಇದೆ ಇದರಿಂದ.

0: ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.
1: ಮೂರು ಜನ ಸಹ ವಿಜ್ಞಾನ ವಿಭಾಗದಿಂದ ಬಂದಂತವ್ರು. ಎಲ್ಲ ಸ್ಟೂಡೆಂಟ್ಸ್ಗಳ ತಲೆಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಸೈನ್ಸ್ ಅಂತ ಬಂತು ಅಂತ ಹೇಳಿದ್ರೆ ಪಠ್ಯೇತರ ಚಟುವಟಿಕೆಗಳು, ಆಟ ಪಾಠ ಎಲ್ಲ ಬಿಡಬೇಕು, ಪುಸ್ತಕ ತಗೊಂಡು ಓದ್ಬೇಕು ಅನ್ಕೊಂಡು. ಈಗ ರಮ್ಯಗಂಗಾ ನೋಡೋದಾದ್ರೆ ನೀವು BSc ಕಾಂಬಿನೇಷನ್ ಇಂದ ಬಂದವರು, ವರುಣ್ ನೀವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು BWOC ಕೋರ್ಸ್ ಇಂದ ಬಂದಂಥವ್ರು. ರೆಗ್ಯುಲರ್ ಆಗಿ ಕ್ಲಾಸಿಗೆ ಇರಬೇಕಾದಂಥ ಅನಿವಾರ್ಯತೆ ನಿಮ್ಗಲ್ಲಿ ಇರುತ್ತೆ. ಅದನ್ನು ಬಿಟ್ಟು ನೀವು ಇದಕ್ಕೊಂದು ಟೈಮನ್ನು ಕೊಟ್ಟಿದ್ದೀರ. ಅಂದರೆ NCC ಅಂತ ಹೇಳಿದ್ರೆ ಏನೋ ಒಂದು ಪುಸ್ತಕದ ಬದನೆಕಾಯನ್ನು ಓದಿ ಮಾಡ್ಕೊಳ್ಳುವಂಥದ್ದಲ್ಲ, ಬದಲಾಗಿ ನೀವು ಅದಕ್ಕೆ ಶ್ರಮವನ್ನು ವಹಿಸಬೇಕಾಗುತ್ತೆ. ಅದರಿಂದ ನೀವು ಟೈಮ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡ್ತಿದ್ರಿ ವರುಣ್?
2: NCC ಅಂತ ಅವನಿಗೆ ಪ್ರಾಕ್ಟೀಸ್ ಇರ್ತಿದ್ದು, ದಿನ 3:30 to 6:30 ತನಕ ಪ್ರಾಕ್ಟೀಸ್ ಮಾಡ್ತಿದ್ವಿ. ಯೂಶುವಲ್ ಆಗಿ ಇಂಥ ಟೈಮಲ್ಲಿ ನಮಗೆ ಕ್ಲಾಸಸ್ ಇರ್ತಿತ್ತು. ಮೈನಲ್ಲಿ ನಂದು ಸಬ್ಜೆಕ್ಟ್ ಬಂದು ಸಾಫ್ಟ್ವೇರ್ ಆ್ಯಂಡ್ ಆ್ಯಪ್ ಡೆವಲಪ್ಮೆಂಟ್. ಒಂದು 30% ಥಿಯರಟಿಕಲ್ ಇದ್ರೆ 70% ನಮಗೆ ಪ್ರಾಕ್ಟಿಕಲ್ ಇರ್ತಿತ್ತು. ಫಸ್ಟ್ ಅನ್ನಿಸ್ತಿತ್ತು, ಕ್ಲಾಸಿಗೆ ಹೋಗೋದಾ NCC ಹೋಗೋದಾ, ಯಾವ್ದನ್ನ ಮೇಂಟೈನ್ ಮಾಡೋದು. NCC ಹೋದ್ರೆ ಅಲ್ಲಿ ಪ್ರಾಕ್ಟಿಕಲ್ ಮಿಸ್ ಆಗ್ತಿತ್ತು, ಅಲ್ಲಿ ಪ್ರಾಕ್ಟಿಕಲ್ ಹೋದ್ರೆ ಇಲ್ಲಿ ಡ್ರಿಲ್ ಅಥವಾ ಥಿಯರಿ ಕ್ಲಾಸ್ ಮಿಸ್ ಆಗ್ತಿತ್ತು. ಸೊ ಇಂಥ ಟೈಮಲ್ಲಿ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಈ ಟೈಮಲ್ಲಿ ಒಂದು ಟೈಮ್ ಟೇಬಲ್ ಹಾಕೊಂಡು NCC ಒಂದು ಸಪ್ರೇಟ್ ಟೈಮಿಂಗ್ಸ್ ಹಾಕೊಂಡು, ಕ್ಲಾಸಿಗೆ ಸಪ್ರೇಟ್ ಟೈಮಿಂಗ್ಸ್ ಹಾಕೊಂಡು, ಈಗ ಫೈನಲ್ ಇಯರ್ ಆಗಿ 3 ವರ್ಷದಿಂದ ಲೀಡ್ ಮಾಡ್ಕೊಂಡು ಬಂದು ನಡೀತಾ ಇದೆ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಅದಕ್ಕಾದ ಒಂದು ಟೈಮ್ ಟೇಬಲ್ ಅಂತ ಒಂದು ಹಾಕೊಂಡ್ರೆ ಯಾವುದೇ ಕೆಲಸ ಆಗಲಿ ನೀಟಾಗಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಅಂದರೆ ನೀವು NCC ಏನು ಆ ಶಿಸ್ತನ್ನು ಕಲಿತಾರೆ, ಅದನ್ನು ನೀವು ಜೀವನಕ್ಕೆ ಹಾಕೊಂಡಿದ್ದಕ್ಕೆ ನೀವು ಇವತ್ತು ಈ ಸಾಧನೆಯನ್ನು ಮಾಡಿರುವಂಥದ್ದು. ರಮ್ಯಗಂಗಾ, ಏನಂತ ಹೇಳಿದ್ರೆ ಯಾವುದಾದ್ರೂ ಒಂದನ್ನು ನೀವು ಪಡಿತೇನೆ ಅಂತ ಹೇಳಿದ್ರೆ ಅದರ ಹಿಂದಿರುವಂಥ ಶ್ರಮ ಇದ್ದೇ ಇರುತ್ತೆ ಅನ್ನೋದನ್ನು ನಾವು ಆಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ವಿ. ಪ್ರೋತ್ಸಾಹ ಅನ್ನುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದೇ ಒಂದು ಕಾಲೇಜಿಂದ 4 ಜನ ಕಿರೀಟ್ಗಳು ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಆಫೀಸರ್ಸ್ಗಳಾಗಿರ್ಬೋದು ಅಥವಾ ನಿಮ್ಮನ್ನು ಗೈಡ್ ಮಾಡುವಂಥ ತರಬೇತಿದಾರರು ಯಾರು, ಅವರ ಪರಿಚಯ ಹೇಗೆ, ಅವರ ಒಂದು ಸಪೋರ್ಟ್ ನಿಮ್ಗೆ ಹೇಗಿತ್ತು?
3: ಮೊದಲದಾಗಿ ಹೇಳೋದಾದ್ರೆ ನಮಗೆ ಅಸೋಸಿಯೇಟ್ NCC ಆಫೀಸರ್ ಆಗಿದ್ದ ಲೆಫ್ಟಿನೆಂಟ್ ಕಮಾಂಡರ್ ಶ್ರೀಧರ್ ಭಟ್ ಸರ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು ನಮಗೆ. ಪ್ರಾಕ್ಟೀಸ್ ವಿಷಯದಲ್ಲಿ ಆಗಿರ್ಬೋದು, ಇವಾಗ ಯೂನಿಟ್ ಜೊತೆ ಕಮ್ಯುನಿಕೇಟ್ ಮಾಡಿ ಮೆಟೀರಿಯಲ್ಸ್ ತಗೊಳ್ಳೋದಾಗಿರ್ಬೋದು ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮಗೆ ನಾವು ಕ್ಯಾಂಪ್ ಕಂಪ್ಲೀಟ್ ಮಾಡೋಕ್ಕೆ ಮುಖ್ಯವಾಗಿ ನಮಗೆ ಪಿಲ್ಲರ್ಸ್ ಅಂತ ಹೇಳ್ಬೋದು ನಮ್ದು ನಮ್ಮ ಸೀನಿಯರ್ಸ್, ಅವರು ನಮ್ಗೆ ಹೇಳ್ಕೊಟ್ಟಿಲ್ಲ ಅಂದ್ರೆ ನಾವು ನಿಜವಾಗ್ಲೂ ಏನೇನು ಕಲಿತಿರಲಿಲ್ಲ. ನಮಗೆ ಪ್ರತಿ ಒಂದು ಅಕ್ಷರದಿಂದ ಹಿಡಿದಿದ್ದು ಕ್ಯಾಂಪ್ ಕಂಪ್ಲೀಟ್ ಆಗೋವರೆಗೂ ನಮ್ಗೆ ಸೀನಿಯರ್ಸೇ ಹೇಳ್ಕೊಟ್ಟಿರೋದು. ತುಂಬ ಪ್ರಾಕ್ಟಿಕಲ್ ಆಗಿರ್ಬೋದು, ಥಿಯರಿ ಆಗಿರ್ಬೋದು, ಅಥವಾ ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳೋ ಮುಖಾಂತರ ನಮಗೆ ಈ ಥರ ಆಗುತ್ತೆ, ಈ ಸಿಚುವೇಶನಲ್ಲಿ ಈ ಥರ ರಿಯಾಕ್ಟ್ ಮಾಡ್ಬೋದು ಅನ್ನೋ ಪ್ರತಿಯೊಂದು ವಿಷಯನ ಸೀನಿಯರ್ಸ್ ಹೇಳ್ಕೊಟ್ಟಿದ್ರು. ಸ್ಯಾಲ್ದಲ್ಲಿ ಯೂನಿಟಲ್ಲಿರೋ ಸ್ಟಾಫ್ಸ್ ಇರ್ಬೋದು, ಆಫೀಸರ್ಸು, ಇನ್ನೂ ಮುಖ್ಯವಾಗಿ ಹೇಳೋದಾದರೆ ನಮ್ಮದೇ ಬ್ಯಾಚ್ಮೇಟ್ಸು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಪ್ರೋತ್ಸಾಹ ಅನ್ನೋದು ಮೊದಲು ಮನೆಯಿಂದ ಶುರು ಆಗುತ್ತೆ. ನನಗೆ ನನ್ನ ಮನೆ ಹತ್ರ 2 ಜನ NCC ಕೆಡೆಟ್ಸ್ ಇದ್ರು, ಇದೇ ಕಾಲೇಜ್ನವರು. ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು, NCC ಜಾಯ್ನ್ ಆಗು, ನೀನೇನೋ ಮಾಡ್ತೀಯ, ನಿನ್ನಲ್ಲೇನೋ ಇದೆ ಅಂತ. ಸೊ ಅವ್ರನ್ನು ನಾನು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಮನೆಯಿಂದ ಹಿಡಿದು ಕಾಲೇಜ್ವರೆಗೂ ಯೂನಿಟ್ವರೆಗೂ ತುಂಬ ಪ್ರೋತ್ಸಾಹ ಸಿಕ್ಕಿತ್ತು ನಮಗೆಲ್ಲರಿಗೂ. ಅದರಿಂದನೇ ನಾವು ಈ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಬೆಳೆಯುವ ಹಂತದಲ್ಲಿ ನಮ್ಮನ್ನು ಯಾರು ಎತ್ಕೊಂಡು ಬಂದಿರ್ತಾರೆ ಅವರನ್ನು ಮರಿಬಾರ್ದು. ಮತ್ತು ನಮ್ಮ ಒಂದು ಬಹುದೊಡ್ಡ ಕರ್ತವ್ಯ ಏನಂತ ಹೇಳಿದ್ರೆ, ನಮ್ಮದು ಮುಗೀತು ಅಂತ ಅನ್ಬೇಕಾದ್ರೆ ನಮ್ಮ ಮುಂದಿನವರಿಗೆ ಅದನ್ನು ವರ್ಗಾಯಿಸಿ ಹೋಗಬೇಕಾದಂಥ ಒಂದು ಗುರುತರ ಜವಾಬ್ದಾರಿ ನಿಮ್ಮ ಮೇಲ್ಗಡೆಲ್ಲ ಇದೆ. ಖುಷಿ, ನಾನು ನಿಮ್ಮನ್ನು ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಅಂದ್ಕೊಂಡು, ಏನಂತ ಹೇಳಿದ್ರೆ NCC ನೇವಲ್ ವಿಭಾಗದಲ್ಲಿ ಶಿಪ್ ಮಾಡ್ಲಿಂಗ್ ಅನ್ನುವಂಥದ್ದು ಒಂದು ಸಪ್ರೇಟ್ ಆದಂಥ ಕಲೆ ಅಂತ ಹೇಳಿದ್ರೆ, ಅದನ್ನು ಕಲೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದನ್ನು ನೀವು ಕರಗತ ಮಾಡಿಕೊಂಡು ತದನಂತರದಲ್ಲಿ ನೀವು ಅಲ್ಲಿ ಸರಣ ಎಲ್ಲರೊಟ್ಟಿಗೂ ಫೈಟನ್ನು ಮಾಡಿ ಆಲ್ ಇಂಡಿಯಾದಲ್ಲಿ ಗೋಲ್ಡ್ ಮೆಡಲ್ ಮಾಡ್ತೀನಿ ಅಂತ ಹೇಳಿದ್ರದು ಸುಲಭದ ಮಾತಲ್ಲ. ಅದರ ಹಿಂದಿನ ಶ್ರಮ ಹೆಚ್ಚು ಕಮ್ಮಿ 2-3 ತಿಂಗಳು ಅಥವಾ ವರ್ಷಗಳೇ ಇರ್ಬೋದು. ಆ ಒಂದು ದಿನಗಳು ಹೇಗಿತ್ತು?
4: ಮೊದಲು NCC ಸೇರಿದಾಗ ನನ್ನ ಮೈಂಡಲ್ಲಿ ಇದ್ದಿದ್ದು ಡ್ರಿಲ್ಲಿಂದ ಹೋಗಬೇಕು ಅಥವಾ NSC ಟ್ರೈ ಮಾಡಿದ್ರು ಥಿಯರಿಯಿಂದ ಹೋಗಬೇಕು ಅನ್ನೋದೊಂದು ಇತ್ತು. ನಾನು ಮೊದಲು ನನಗೆ ಶಿಪ್ ಮಾಡ್ಲಿಂಗ್ ಬಗ್ಗೆ ಏನು ಐಡಿಯಾ ಇರಲಿಲ್ಲ. ನನಗೆ ಒಂದು ಕ್ಲಾಸ್ ತೊಗೊಂಡಿದ್ರು ಸೀನಿಯರ್, ಬಟ್ ಅಷ್ಟು ಇಂಟ್ರೆಸ್ಟ್ ತೋರಿಸಿರಲಿಲ್ಲ ನಾನು. ಒಂದಿನ ಹೀಗೆ ಇಂಟರ್ವ್ಯೂ ಇದೆ ನಮ್ಮದು ಮಂಗಳೂರು ಯೂನಿಟಲ್ಲಿ, ಮ್ಯಾಮ್ ಇಂಟರ್ವ್ಯೂ ಮಾಡ್ತಿದ್ದಾರೆ ಬನ್ನಿ ಅಂತ ಕರೆದಾಗ ನಾವು ಹೊರಟಿರಲಿಲ್ಲ ನನಗೆ. ಯಾಕಂದರೆ ನಂಗೆ ಗೊತ್ತಿತ್ತು ಒಂದು ಐಡಿಯಾ ಇಲ್ಲ, ಸುಮ್ಮನೆ ಹೋಗಿ ಬರೋದಲ್ಲ, ಬೇರೆಯವ್ರ ಆಪರ್ಚುನಿಟಿ ಕಿತ್ಕೋಬಾರ್ದು ಅನ್ನೋದೊಂದು ಮನಸ್ಸಲ್ಲಿತ್ತು. ಆದರೆ ನಮ್ಮ ಸೀನಿಯರ್ ನನ್ನ ಬಿಡಲಿಲ್ಲ, ಬನ್ನಿ ಒಮ್ಮೆ ಒಂದು ಟೆಸ್ಟ್ ಕೊಟ್ಟು ನೋಡಿ, ಅದರಲ್ಲೂ ಏನು ತಪ್ಪಿಲ್ಲ, ಮಂಗಳೂರಲ್ವಾ, ಹೋಗಿ ಬರ್ಬೋದಲ್ಲ ಅಂದ್ಕೊಂಡು ಹೊರಟ್ವಿ. ಅಲ್ಲಿಂದ ಚೇಂಜ್ ಆಗಿದ್ದು ಶಿಪ್ ಮಾಡ್ಲಿಂಗ್ ಇಂಟ್ರೆಸ್ಟ್ ಬಂದಿದೆ ನನಗೆ ಅಲ್ಲಿಂದ. ಅಲ್ಲಿ ಒಂದು ಟೆಸ್ಟ್ ಕೊಟ್ಟರು, ಅದರಲ್ಲಿ ಸೆಲೆಕ್ಟ್ ಆದೆ ನಾನು. ಅದು ಅಲ್ಲಿವರೆಗೂ ನಂಗೆ ಶಿಪ್ ಮಾಡ್ಲಿಂಗ್ ಅಂದರೆ ಹೇಗಿರುತ್ತೆ ಅನ್ನೋ ಒಂದು ಐಡಿಯಾ ಕೂಡ ಇರಲಿಲ್ಲ. ಅದಾದಮೇಲೆ ಮ್ಯಾಮ್ ಅಂದರೆ ಅಲ್ಲಿ ನಮಗೆ ಶಿಪ್ ಮಾಡ್ಲಿಂಗ್ ಇನ್ಸ್ಟ್ರಕ್ಟರ್ ಅಂತ ಇದ್ದರು, ಅವ್ರು ನನಗೆ ಹೇಳಿದರು, ಫಸ್ಟು ಬ್ರೀಫಿಂಗ್ ಮಾಡಿದ್ರು ಹೇಗೇಗಿರುತ್ತೆ ಏನೇನು ಇರುತ್ತೆ ಅಂತ. ಅದಾದಮೇಲೂ ಅಷ್ಟು ಇಂಟ್ರೆಸ್ಟ್ ಆಗಲಿ ಅದೆಲ್ಲ ಇರಲಿಲ್ಲ, ಯಾಕಂದರೆ ಏನು ಐಡಿಯಾ ಇಲ್ಲದೆಲ್ಲ ಸುಮ್ಮನೆ ನಾನು ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇಟ್ಕೋಬಾರ್ದು ಅನ್ನೋ ಮೈಂಡಲ್ಲೇ ನಾನಿದ್ದಿದ್ದು. ಅದಾದಮೇಲೆ ನಮ್ಮ ಶಿಪ್ ಮಾಡ್ಲಿಂಗ್ ಅಂದರೆ ಒಂದು ಮಾಡೆಲ್ ಕಂಪ್ಲೀಟ್ ಮಾಡಬೇಕಾಗುತ್ತೆ, ಅದಾದಮೇಲೆ ಗೊತ್ತಾಗೋದು ನಾವು ಎಷ್ಟು ಕಲ್ತಿದ್ದೀವಿ ಎಷ್ಟು ಬಿಟ್ಟಿದ್ದೀವಿ ಅಂತ. ನಾನು ಮತ್ತೆ ನನ್ನ ಸಬ್ ಯೂನಿಟಿಗೆ ಬಂದಮೇಲೆ ನಂಗೆ ಸೀನಿಯರ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ಪ್ರತಿದಿನ ನನ್ನ ಜೊತೆ ಇದ್ದವರೆಲ್ಲ 4-6 ಪ್ರಾಕ್ಟೀಸ್ ಮಾಡಿದ್ರೆ ನಾವು ಬೆಳಗ್ಗೆ 8 ಗಂಟೆಯಿಂದನೂ ಕೂತಿದ್ದೀವಿ, ನೈಟ್ 8-9 ವರೆಗೂ ಇದ್ದೀವಿ. ನಮ್ಮ ಜೊತೆ ಸೀನಿಯರ್ಸ್ ಕೂಡ ಅಷ್ಟೊತ್ತು ಇದ್ದು ಅವ್ರದ್ದು ಎಷ್ಟೇ ವರ್ಕ್ ಪ್ರೆಷರ್ ಇದ್ರೂ ಕೂಡ ಬಿಟ್ಟು ನಮಗೂ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಸ್ಟಡೀಸ್ ಅಂತ ನೋಡಿದಾಗ ಸ್ಟಡೀಸಿಗೆ ಇದು ಪ್ರಾಬ್ಲಮ್ ಆಯಿತು ಆಗಲಿಲ್ಲ ಅಂತಿಲ್ಲ, ಯಾಕಂದರೆ ನಮಗೆ ಒಂದ್ಸತಿ ಒಂದು ಪ್ರಾಕ್ಟಿಕಲ್ ಅಥವಾ ಥಿಯರಿ ಕ್ಲಾಸ್ ಮಿಸ್ ಆಯಿತು ಅಂದರೆ ಮತ್ತೆ ನಮಗೆ ಎಲ್ಲ ರಿಕಾಲ್ ಮಾಡ್ಕೊಳೋದು ತುಂಬ ಕಷ್ಟ ಆಗುತ್ತೆ. ಆದರೆ ಶಿಪ್ ಮಾಡ್ಲಿಂಗ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂದರೆ ಬಿಟ್ಟರೆ ಒಂದು ಸೆಮ್ ತಾನೇ ಹೋಗುತ್ತೆ, ಬಟ್ ಇದು ಮತ್ತೆ ಸಿಗಲ್ಲ ನನಗೆ. ಒಂದ್ಸತಿ ಒಂದು ಆಪರ್ಚುನಿಟಿಗೆ ಹೋದರೆ ಮತ್ತೆ ಇನ್ನೊಬ್ರದ್ದು ಕಿತ್ಕೊಂಡು ಮತ್ತೆ ನಾನೇ ಮಾಡ್ತೀನಿ ಅನ್ನೋದು ಸ್ವಾರ್ಥ ಆಗುತ್ತೆ ಅಂದ್ಕೊಂಡು ಒಂದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಒಂದಕ್ಕೆ ನಿಂತಿದ್ದು. ಅದು ಹೇಗಾಯಿತು ಕೊನೆಗೆ ಅಂದರೆ ಎಲ್ಲ ಶಿಪ್ ಮಾಡ್ಲಿಂಗ್, ಬೆಳಗ್ಗೆ ಇದ್ರೂ ಶಿಪ್ ಮಾಡ್ಲಿಂಗ್, ನೈಟ್ ಮುಗಿಸ್ತಾ ಇದ್ದಿದ್ದು ಶಿಪ್ ಮಾಡ್ಲಿಂಗಿಂದಾನೆ. ಪ್ರತಿದಿನನೇ ಅದೇ ಜಪ ಆಗಿತ್ತು, ಯೂನಿಫಾರ್ಮ್ಗಿಂತ ಶಿಪ್ ಮಾಡ್ಲಿಂಗ್ ಟ್ರ್ಯಾಕ್ಸ್ ಹಾಕಿದ್ದೆ ಜಾಸ್ತಿ ಆಯಿತು ನಮಗೆ.
1: ಪ್ರಾಯಶಃ ನಿಮ್ಮ 3 ಜನದ್ದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂದು 3-4 ತಿಂಗಳುಗಳ ಶೆಡ್ಯೂಲು, ಬೆಳಿಗ್ಗೆ ಎದ್ದೇಳು ಎನ್ ಸಿ ಸಿ, ಸಂಜೆ ಮಲಗು ಎನ್ ಸಿ ಸಿ, ಕೂತ್ಕೊ ಎನ್ ಸಿ ಸಿ, ಎಲ್ಲದಕ್ಕೂ ಎನ್ ಸಿ ಸಿ ಅಂತ ಆಗಿರುತ್ತೆ.
4: ಹೌದು.
1: ವರುಣ್, ನಿಮ್ಮ ಒಂದು ನಾಯಕತ್ವದಲ್ಲಿ ಇಷ್ಟು ಜನ ಮಾಡಿದ್ದಾರೆ, ಅದು ನಿಮ್ಮೊಟ್ಟಿಗಾಯ್ತು. ಈಗ ಮುಂದಿನ ಬರುವಂತ ಕೆರೆಟ್ಸ್ ಗಳನ್ನು ಸಮೇತ ಅಷ್ಟು ಜನರನ್ನ ಟ್ರೈನ್ ಅಪ್ ಮಾಡುವಂತ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಕೊಂತೇನೆ.
2: ಮೇನ್ ಆಗಿ ಹೇಳ್ಬೇಕಂದ್ರೆ ನಮ್ದು ಏನು ಲೆಫ್ಟಿನೆಂಟ್ ಕಮಾಂಡರ್ ಶ್ರೀಧರ್ ಭಟ್ ಸರ್, ನಮ್ಮ ಎನ್ ಸಿ ಸಿ ಆನ್ಯುವಲ್ ಟ್ರೈನಿಂಗ್ ಅಂತ ನಾವೇನು ಹೇಳ್ತೀವಿ, ನಾವೊಂದು ಟೈಮ್ ಟೇಬಲ್ ಮಾಡಿ ಇಟ್ಟಿರ್ತೇವೆ. ಸೊ ಈ ಟೈಮ್ ಟೇಬಲ್ ಮೇನ್ ಏನೇ ಇರುತ್ತೆ ಅಂದ್ರೆ ನಾವೊಂದು ಟೀಮ್ ಮಾಡಿ ರೆಡಿ ಮಾಡಿಟ್ಟಿದ್ದೇವೆ. ಶಿಪ್ ಮೋಲ್ಡಿಂಗ್ ಆಗಿ ಒಂದು ಸಪರೇಟ್ ಟೀಮ್ ಆಗಲಿ, ಡ್ರಿಲ್ ಕಲಿಸೋರಿಗೆ ಒಂದು ಸಪರೇಟ್ ಟೀಮ್, ಥಿಯರಿ ಓದೋರಿಗೆ ಒಂದು ಸಪರೇಟ್ ಟೀಮ್. ಸೊ ಈಗ ಫಿಸಿಕಲಿ ವೀಕ್ ಇದ್ದವರಿಗೆ ಸ್ಟ್ರಾಂಗ್ ಹೇಗೆ ಮಾಡಬೇಕು, ಸ್ವಿಮ್ಮಿಂಗ್ ಬರದಲ್ಲೇ ಇರೋರಿಗೆ ಸ್ವಿಮ್ಮಿಂಗ್ ಹೇಗೆ ಕಲಿಸ್ಬೋದು, ಈ ತರ ಒಂದು ಸಪರೇಟ್ ಪ್ಲಾನ್ಸ್ ಅನ್ನು ಮಾಡಿ ರೆಡಿ ಮಾಡಿಟ್ಟಿರ್ತೀವಿ. ನಮಗೆ ಥಿಯರಿ ಎಕ್ಸಾಮ್ ಅಂತ ಥಿಯರಿ ಮಾಡ್ಬೇಕಂತ ಹೇಳ್ಬೇಕಂದ್ರೆ ತುಂಬಾ ಕಷ್ಟ ಏನಿಲ್ಲ. ನಮಗೆ ಏನು ನಮ್ಮ ಸೀನಿಯರ್ಸ್ ಬ್ಯಾಚ್ ಅವರು ಇದ್ರು, ಅವರು ಎಲ್ಲ ರೆಡಿ ಮಾಡಿ ಕೊಟ್ಟು ಹೋಗಿದ್ದಾರೆ ನಮಗೆ. ಏನು ನಮಗೆ ಥಿಯರಿ ಓದ್ಲಿಕ್ಕೆ ಏನು ಬೇಕು, ಏನು ಓದಬೇಕು, ಅದಕ್ಕಾದ ಮೆಟೀರಿಯಲ್ ಆಗಲಿ, ಯಾವ ಮೆಟೀರಿಯಲ್ ನಾವು ರೆಫರ್ ಮಾಡಬೇಕು, ಡ್ರಿಲ್ ಅಂತ ಹೇಳಿ ಬಂದರು ನಮಗೆ. ಒಂದು ಏನು ಹೇಳ್ಕೊಟ್ಟಿದ್ದಾರೆ ಸೀನಿಯರ್ಸು, ಯಾವ ಡ್ರಿಲ್ ಹೇಳ್ಕೊಟ್ಟಿದ್ದಾರೆ, ಹೇಗೆ ಹೇಳ್ಕೊಟ್ಟಿದ್ದಾರೆ, ನಾವು ಕ್ಯಾಂಪಲ್ಲಿ ಏನು ಕಲ್ತ್ವಿ ಅದನ್ನು ನಾವು ಪ್ರಾಪರ್ ಟೈಮಲ್ಲಿ ಹೇಗೆ ಯುಟಿಲೈಸ್ ಮಾಡಬೇಕು ಅದು ಮಾಡ್ತಿದ್ದೀವಿ. ಸೊ ಒಂದು ಯೂನಿಟ್ ಅಂತ ಬಂದರೆ ನಮ್ಗೆ 50 ಜನ ಇರ್ತೀವಿ, 50 ಕ್ಯಾಡೆಟ್ಸು, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೈನಲ್ ಇಯರ್ ಸೇರಿ. ಸೊ ಡಿಫ್ರೆಂಟ್ ಗ್ರೂಪ್ಸ್ ಮಾಡಿ ಆ್ಯನ್ಯುವಲ್ ಒಂದು ಟ್ರೈನಿಂಗ್ ರಿಪೋರ್ಟ್ ಮಾಡಿ, ಸೊ ಆ ಟೈಮ್ ಟೇಬಲ್ ಪ್ರಕಾರ ಹೋಗ್ತಿದ್ದೀವಿ. ನಮ್ದು ಏನು ವರ್ಷ ಮುಗಿಯುತ್ತೆ ಅಷ್ಟರಲ್ಲಿ ನಾವು ಏನು ಕಲ್ತಿದ್ದೀವಿ, ಅವರು ಕಲ್ತಿರೋ ಜೊತೆಗೆ ಏನು ಕಲಿಸ್ಬೋದು ಎಕ್ಸ್ಟ್ರಾ, ಎಷ್ಟು ಕಲ್ಸಕ್ಕಾಗುತ್ತೆ ಅಷ್ಟು ಕಲಿಸ್ತಿದ್ದೀವಿ.
1: ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಶಕ್ತಿ ಯಾವುದು ಅಂತ ಕೇಳಿದ್ರೆ ನಿಮ್ಮಂಥ ಕೆರೆಟ್ಗಳಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರೇಡಿಯೋದ ಕೇಳುಗರೊಂದಿಗೆ ನೀವು ಮಾತಾಡಿದ್ರಿ, ತುಂಬ ಧನ್ಯವಾದಗಳು. ಅದೇ ರೀತಿ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ 3 ಜನ ವಿದ್ಯಾರ್ಥಿಗಳು ಈಗ ನೀವು ನಮ್ಮೊಂದಿಗಿದ್ದೀರ. ನಿಮ್ಮ 3 ಜನದ ಸಾಧನೆ ಹೀಗೆ ಚೆನ್ನಾಗಿರಲಿ, ಇನ್ನಷ್ಟು ಎನ್ ಸಿ ಸಿ ಕೆಡೆಟ್ಗಳು ನಮ್ಮ ರೇಡಿಯೋ ನಿನಾದಕ್ಕೆ ಬರಲಿ, ನಮ್ಮ ಕೇಳುಗರಿಗೆ ಇನ್ನೊಂದಷ್ಟು ಸ್ಫೂರ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಈ ಸಂವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ತುಂಬ ಧನ್ಯವಾದಗಳು ನಮ್ಮೊಂದಿಗೆ ಸೇರಿದ್ದಕ್ಕೆ.
4: ಥ್ಯಾಂಕ್ ಯು.
5: ಇದುವರೆಗೆ ಅಖಿಲ ಭಾರತ ನವಸೈನಿಕ ಕ್ಯಾಂಪ್ನಲ್ಲಿ ಕರ್ನಾಟಕ ಮತ್ತು ಗೋವಾ ರಾಜ್ಯವನ್ನು ಪ್ರತಿನಿಧಿಸಿದ SDM ಕಾಲೇಜಿನ NCC ವಿಭಾಗದ ಕೆಡೆಟ್ಗಳೊಂದಿಗೆ ಸಂವಾದ ಕೇಳಿದಿರಿ. ನಡೆಸಿಕೊಟ್ಟವರು ಶ್ಯಾಮ್ ಪ್ರಸಾದ್.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಅಬ್ಬಾ, ಮಳೆಗಾಲ ಬಂತು ಅಂದ್ರೆ ಸಾಕು, ಎಲ್ಲರಲ್ಲೂ ಒಂಥರ ಸಿದ್ಧತೆ ಶುರುವಾಗುತ್ತೆ. ರೈತರು ಬಿತ್ತನೆಗೆ ರೆಡಿಯಾದ್ರೆ ನಮ್ಮ ಬೈಕ್ ಸವಾರರು, ಆಫೀಸ್ಗೆ ಹೋಗೋರು ಮಳೆಯಿಂದ ಬಚಾವಾಗೋಕೆ ರೆಡಿಯಾಗಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂತೆ ನಾವು ಮೊದಲು ಮಾಡೋ ಕೆಲಸ ಏನಪ್ಪ ಅಂದ್ರೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ರೇನ್ ಕೋಟ್ ಕೊಳ್ಳೋದು. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗೋ ಎಲ್ಲಾ ರೇನ್ ಕೋಟ್ಗಳು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಒಂದು ಪರ್ಫೆಕ್ಟ್ ರೇನ್ ಕೋಟ್ ಆಯ್ಕೆ ಮಾಡೋದು ಹೇಗೆ? ರೈನ್ ಕೋಟ್ ಕುರಿತ ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ. ರೇನ್ಕೋಟ್ ಕೊಳ್ಳುವಾಗ ನಾವು ನೋಡಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ಮೆಟೀರಿಯಲ್. ಕೆಲವರು ಸುಮ್ಮನೆ ಕಳಪೆ ಪ್ಲಾಸ್ಟಿಕ್ ರೇನ್ಕೋಟ್ ತಗೋತಾರೆ, ಅದು ಒಂದು ವಾರಕ್ಕೆ ಹರಿದು ಹೋಗುತ್ತೆ. ಅದರ ಬದಲು ನೇಲಾನ್, ಪಾಲಿಸ್ಟರ್ ಅಥವಾ ಗೋಟೆಕ್ಸ್ ನಂತಹ ಪ್ರೀಮಿಯಂ ವಾಟರ್ ಪ್ರೂಫ್ ಮೆಟೀರಿಯಲ್ ನೋಡಿ ತಗೋಬೇಕು. ಇದು ಮಳೆ ನೀರನ್ನ ಹನಿಯೂ ಒಳಗೆ ಬಿಡಲ್ಲ. ಇನ್ನು ಎರಡನೇ ಮುಖ್ಯ ಅಂಶ ಅಂದ್ರೆ ಫಿಟ್ ಮತ್ತು ಸೈಜ್. ಇತ್ತೀಚೆಗೆ ಎಲ್ಲರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಸೈಜ್ ಕನ್ಫ್ಯೂಷನ್ ಮಾಡಿಕೊಂಡು ಯಾವುದೋ ತಗೋತಾರೆ. ರೇನ್ಕೋಟ್ ತುಂಬಾ ಟೈಟ್ ಇರಬಾರ್ದು, ಯಾಕಂದ್ರೆ ಪ್ಲಾಸ್ಟಿಕ್ ಅಥವಾ ನೈಲಾನ್ ವಸ್ತುಗಳಿಂದ ದೇಹ ಬೆವರಬಹುದು. ತುಂಬಾ ಬಿಗಿಯಾದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೆಶ್ ಲೈನಿಂಗ್ ಅಥವಾ ಏರ್ವೆಂಟ್ಸ್, ಗಾಳಿ ಆಡೋ ಜಾಗ ಇರುವಂತಹ ರೇನ್ಕೋಟ್ ನ ತಗೋಬೇಕು. ಬೈಕ್ ರೈಡರ್ಸ್, ನೀವಂತೂ ಸೈಜ್ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಈಗ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಟಿಪ್ಸ್ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ. ಮಳೆ ಬರ್ಬೇಕಾದ್ರೆ ರಸ್ತೆಯಲ್ಲಿ ಏನೂ ಕಾಣಿಸಲ್ಲ, ಅದರಲ್ಲೂ ರಾತ್ರಿ ವೇಳೆ ಅಂತೂ ಕಷ್ಟವೋ ಕಷ್ಟ. ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ವಿಸಿಬಿಲಿಟಿ ಅಂದ್ರೆ ದೃಶ್ಯ ಗೋಚರತೆ ಇರೋದು ತುಂಬಾನೇ ಮುಖ್ಯ. ರೇನ್ ಕೋಟ್ ಹಿಂದೆ ಅಥವಾ ಮುಂದೆ ರಿಫ್ಲೆಕ್ಟರ್ ಸ್ಟ್ರಿಪ್ಸ್ ಇರೋದನ್ನೇ ತಗೊಳ್ಳಿ. ಇದರಿಂದ ರಾತ್ರಿ ವೇಳೆ ಹಿಂದಿನಿಂದ ಬರುವ ವಾಹನಗಳಿಗೆ ನೀವು ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸ್ತೀರಾ ಮತ್ತು ಅಪಘಾತಗಳನ್ನ ಕೂಡ ತಪ್ಪಿಸಬಹುದು. ಕಪ್ಪು ಬಣ್ಣದ ರೇನ್ ಕೋಟ್ಗಿಂತ ಕೊಂಚ ಬ್ರೈಟ್ ಬಣ್ಣದ ರಿಫ್ಲೆಕ್ಟರ್ ಇರೋ ಕೋಟ್ಗಳನ್ನೇ ತಗೋಬೇಕು, ಯಾಕಂದ್ರೆ ಇದು ಕೂಡ ನಮ್ಮ ಜೀವಕ್ಕೆ ಸುರಕ್ಷಿತ. ಹಾಗಾದ್ರೆ ರೇನ್ ಕೋಟ್ನ ಮುಂದಿನ ಸೀಕ್ರೆಟ್ಸ್ ಏನಿದೆ ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಗಾಗಿ ಒಂದು ಸೂಪರ್ ಹಿಟ್ ಸಾಂಗ್ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲಾ.
1: ಎಸ್, ಬ್ಯಾಕ್ ಟು ದಿ ಮ್ಯೂಸಿಕ್ ಅಂಡ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ನಾವು ರೇನ್ ಕೋಟ್ ಹಾಕೊಂಡ್ ಮೇಲೂ ನಮ್ಮ ಮೊಬೈಲ್, ಬೈಕಿ, ವಾಲೆಟ್ ಎಲ್ಲಾದ್ರೂ ನೆನೆದು ಹೋದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತಲ್ವಾ? ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ಅದರಲ್ಲಿ ಪಾಕೆಟ್ಗಳು ಎಷ್ಟಿವೆ, ಅವುಗಳು ವಾಟರ್ ಪ್ರೂಫ್ ಆಗಿವೆಯಾ ಅಥವಾ ಹೀಗೆ ಸುಮ್ಮನೆ ಇಟ್ಟಿದ್ದಾರಾ ಅಂತ ಚೆಕ್ ಮಾಡಬೇಕು. ಜಿಪ್ ಕವರ್ ಆಗಿರೋ ಪಾಕೆಟ್ಗಳು ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನ ಮಳೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ರೇನ್ ಕೋಟ್ನ ಉದ್ದ ಮತ್ತು ಅದರ ಹುಡ್ ವಿನ್ಯಾಸವನ್ನ ನೋಡಬೇಕು. ಡಿಟ್ಯಾಚಬಲ್ ಹುಡ್ ಅಂದ್ರೆ ತೆಗಿಬಹುದಾದಂತಹ ಕ್ಯಾಪ್ ಇದ್ರೆ ಇನ್ನೂ ಸೂಪರ್. ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಲಾಂಗ್ ರೇನ್ ಕೋಟ್ಗಳು ಕಂಫರ್ಟಬಲ್ ಆಗಿ ಇಡೀ ದೇಹವನ್ನ ಕವರ್ ಮಾಡ್ತವೆ. ಅದೇ ನಿಮ್ಗೆ ಹೆಚ್ಚು ಮೂಮೆಂಟ್ ಬೇಕು ಅಂದ್ರೆ ಶಾರ್ಟ್ ರೇನ್ ಕೋಟ್ ಬೆಸ್ಟ್. ಅಂಗಡಿಗೆ ಹೋದಾಗ ಒಮ್ಮೆ ಧರಿಸಿ ನೋಡಿ, ಅದನ್ನ ಧರಿಸಿ ನೋಡಿದ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಲಿಸನ್ ಅಂಡ್ ಎಂಜಾಯ್, ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೃಷಿ ಖಜಾನೆ ವಿತ್ ಆರ್ಜೆ ಹರ್ಷಿತಾ ಶಿಶಿಲಾ.
1: ವೆಲ್ಕಮ್ ಬ್ಯಾಕ್. ಇದು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ. ಕೊನೆಯದಾಗಿ ನೆನ್ಪಿಟ್ಟುಕೊಳ್ಬೇಕಾದ ಅಂಶ ಅಂದ್ರೆ ಅದು ಬಾಳಿಕೆ ಮತ್ತು ಕ್ವಾಲಿಟಿ. ಬರೀ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಗೋಬಾರ್ದು. ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಬ್ರ್ಯಾಂಡ್ ಮತ್ತು ಗಟ್ಟಿಯಾದ ಹೊಲಿಗೆ, ಕ್ವಾಲಿಟಿ ಚೈನ್, ಬಟನ್ ಇರುವ ರೇನ್ಕೋಟ್ಗಳು ಸಿಗುತ್ತೆ. ರಿವ್ಯೂಗಳನ್ನ ನೋಡಿ ಉತ್ತಮ ಬ್ರ್ಯಾಂಡ್ ಆಯ್ಕೆ ಮಾಡಿಕೊಂಡ್ರೆ ಅದು ಹಲವು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಸ್ನೇಹಿತರೆ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ, ಅಥವಾ ಬೈಕ್ ರೈಡರ್ಸ್ ಆಗಿರ್ಲಿ, ಈ ಮಳೆಗಾಲದಲ್ಲಿ ಶಾಪಿಂಗ್ ಮಾಡುವಾಗ ಮೆಟೀರಿಯಲ್, ಸೈಜ್, ವಿಸಿಬಿಲಿಟಿ, ಪಾಕೆಟ್ಸ್ ಮತ್ತು ಕ್ವಾಲಿಟಿಯನ್ನ ನೆನಪಿಟ್ಕೊಳ್ಬೇಕು. ಸುರಕ್ಷಿತವಾಗಿರಿ, ಮಳೆಗಾಲವನ್ನ ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಪ್ರೀತಿ ಹಂಚ್ತಾ ಇರಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮುಂಗಾರಿನ ರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ.
1: ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ
0: ಧರೆಗಿಳಿದ ಆ ತಂಪಿನ ಹನಿಗಳು, ಹಸಿರಾಗಿವೆ ಒಣಗಿದ ತರುಗಳು, ಮಣ್ಣಿನ ಗಮಲಿಗೆ ಮನಸೋತು ನಲಿಯುತ್ತಿದೆ ಜಗವು ಎಲ್ಲರ ಮರೆತು. ಒಣಗಿದ ಮಣ್ಣಿಗೆ ಮಳೆಯ ಹನಿ ಬಿದ್ದಾಗ ಮೂಡುವ ಆ ಮಣ್ಣಿನ ಸುಗಂಧವಿದೆಯಲ್ಲ, ಅದುವೇ ಈ ಪ್ರಕೃತಿಯು ನಮಗೆ ನೀಡುವ ಅತ್ಯಂತ ದೊಡ್ಡ ಹಬ್ಬ. ಏನೋ ಈ ಪ್ರಸ್ತುತ ದಿನದ ಹವಾಮಾನ ನೋಡುವಾಗ ಮೂಡುವ ಮೊದಲ ಹಾಡು ಯಾವುದು ಗೊತ್ತಾ? ಮಳೆ ಬರುವ ಹಾಗಿದೆ ಅಲ್ವಾ? ಎಸ್. ಇದೀಗ ಕಾರ್ಯಕ್ರಮದ ಮೊದಲ ಗೀತೆ ಮುಗ್ಗಿನ ಮನಸ್ಸು ಚಿತ್ರದಿಂದ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ, ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ತಂಪಾದ ಪಯಣಕ್ಕೆ ಮುದ ನೀಡುವ ಹಾಡು.

ಜಯಂತ್ ಕಾಲ್ಕಿನಿ ಅವರ ಸಾಹಿತ್ಯದ ಮಳೆ ಬರುವ ಹಾಗಿದೆ ಎಂಬ ಹಾಡಿನ ಮೂಲಕ ಮಳೆಯನ್ನೇ ಆಹ್ವಾನಿಸಿದ್ವಿ. ಅಂದ ಹಾಗೆ ಮಳೆ ಬಂದಾಗ ಭೂಮಿ ಹಸಿರಾಗುತ್ತೆ ಸರಿ, ಆದರೆ ಆಕಾಶ ಏನಾಗುತ್ತೆ? ಆಕಾಶದಲ್ಲಿ ಬಣ್ಣ ಬಣ್ಣದ ಕಾವ್ಯ ಮೂಡುತ್ತೆ, ಅದೇ ಮಳೆಬಿಲ್ಲು. ಇದೀಗ ಮಳೆಬಿಲ್ಲಿನ ಪ್ರೀತಿಯ ಮುದ ನೀಡುವುದಕ್ಕೆ ಚಕ್ರವರ್ತಿ ಚಿತ್ರದಿಂದ ಕವಿರತ್ನ ವಿ ನಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಮೂಡಿಬಂದ ಒಂದು ಮೆಲೋಡಿ ಹಾಡನ್ನು ಕೇಳೋಣ. ಈ ಹಾಡನ್ನು ಹಾಡಿದ್ದಾರೆ ಬಾಲಿವುಡ್ನ ಸ್ವೀಟ್ ವಾಯ್ಸ್ ಅರ್ಜುನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಲ್.

ಬಣ್ಣ ಬಣ್ಣದ ಆಕಾಶದಲ್ಲಿ ಮಳೆ ಬಿಲ್ಲು ನೋಡಿ ಮನಸ್ಸೆಲ್ಲ ರಂಗು ರಂಗಾಯಿತು ಅಲ್ವಾ? ಈ ಮಳೆಗಾಲದ ಮಜವೇ ಇದು. ಮಳೆ ಬಂದಾಗ ನಾವು ಏನೆಲ್ಲ ಆಸೆ ಪಡ್ತೀವಿ. ಕೆಲವರು ಮಳೆಯಲ್ಲಿ ನೆನೆಯೋಕೆ ಇಷ್ಟಪಟ್ರೆ, ಇನ್ನೂ ಕೆಲವರು ತಮಗಿಷ್ಟವಾದವರು ಆ ಮಳೆಯ ತರಾನೇ ತಮ್ಮ ಬದುಕಿಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು. ಹೌದು, ಮಳೆಯಂತೆ ನೀ ಬಾ ನನ್ನನ್ನು ಆವರಿಸು ಅಂತ ಹಂಬಲಿಸೋ ಪ್ರೀತಿಯ ಮನಸ್ಸುಗಳಿಗಾಗಿ ಈ ಮುಂದಿನ ಹಾಡನ್ನು ಕೇಳೋಣ. ಸಂಜು ವೆಡ್ಸ್ ಕಿತ್ತಾಟು ಚಿತ್ರದಿಂದ ಶ್ರೀಧರ್ ವಿ ಸಂಭ್ರಮ್ ಅವರ ಮಧುರವಾದ ಸಂಗೀತದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರು ಈ ಹಾಡಿಗೆ ತಮ್ಮ ಸುಮಧುರ ಧ್ವನಿಯ ಮೂಲಕ ಜೀವ ತುಂಬಿದ್ದಾರೆ.

ಮಳೆಯಂತೆ ನೀ ಬಾ ಅಂತ ಕಾಯ್ತಾ ಇದ್ದ ಆ ಮನಸ್ಸಿಗೆ ಈಗ ಮಳೆ ಸಿಕ್ಕಿಬಿಟ್ಟಿದೆ. ಈ ಪ್ರೀತಿಯಲ್ಲಿ ಬಿದ್ದವರಿಗೆ ಮಳೆ ಬಂದ್ರೆ ಅದೊಂದು ವರದಾನವೇ ಸರಿ. ಯಾಕಂದ್ರೆ ಮಳೆ ಬರುವ ಸಮಯದಲ್ಲಿ ಇಬ್ಬರ ಹತ್ರ ಸೇರಿ ಒಂದೇ ಕೊಡೆ ಇದ್ದಾಗ ಆ ಕೊಡೆಯ ಕೆಳಗೆ ಇಡೀ ಪ್ರಪಂಚವೇ ಅಡಗಿರುವಂತೆ ಅನಿಸಿಬಿಡುತ್ತದೆ. ಇಂಥದೇ ಒಂದು ಕೊಡೆ ಕೆಳಗಿನ ಪ್ರೇಮ ಕಾವ್ಯವನ್ನು ನೆನಪಿಸಲು ರಾಜು ಕನ್ನಡ ಮೀಡಿಯಂ ಸಿನಿಮಾದ ಹೃದಯ ಶಿವ ಅವರ ಸಾಹಿತ್ಯದ ಕಿರಣ್ ರವೀಂದ್ರನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದ ಈ ಗೀತೆ ನಿಮಗಾಗಿ. ಈ ಹಾಡನ್ನು ಹಾಡಿದ್ದಾರೆ ಮೆಚ್ಚಿನ ಗಾಯಕ ಮೆಲೋಡಿ ಕಿಂಗ್ ಸೋನು ನಿಗಮ್.

ಕೊಡೆಯೊಂದರ ಹಡಿಯಲ್ಲಿ ಇಬ್ಬರು ನೆನೆದ ಆ ಸುಂದರ ಕ್ಷಣಗಳ ನಂತರ ಈ ಇಂದಿನ ಮುಂಗಾರಿನ ಪಯಣದ ಕೊನೆಯ ಹಂತ ಬಂದಿದೆ. ಮಳೆ ಬರುವ ಮುಂಚೆ ಒಂದು ತಳಮಳ, ಮಳೆ ಬಂದ ಮೇಲೆ ಸಂಭ್ರಮ. ಆದರೆ ಆ ಮಳೆ ನಿಂತು ಹೋದ ಮೇಲೆ, ಮಳೆ ನಿಂತ ಮೇಲೆ ಮೂಡೋ ಆ ನಿಶಬ್ದ, ಎಲೆಗಳ ಮೇಲಿಂದ ಹೊದರುವ ಆ ಧ್ವನಿಗಳು, ಮನಸ್ಸಲ್ಲಿ ಉಳಿದುಕೊಳ್ಳುವ ಆ ನೆನಪುಗಳು ನಿಜಕ್ಕೂ ತುಂಬಾನೇ ಲವ್ಲಿ ಅಲ್ವಾ? ನಮ್ಮ ಇವತ್ತಿನ ಮುಂಗಾರಿನ ರಾಗ ಸ್ಪೆಷಲ್ ಶೋನ ಕೊನೆಯ ಹಾಡಾಗಿ ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಹಸಿರಾಗಿ ಉಳಿಯುವಂತ ಒಂದು ಎವರ್ಗ್ರೀನ್ ಗೀತೆಯನ್ನು ತಂದಿದ್ದೀನಿ. ಮನಮೂರ್ತಿ ಅವರ ಸಂಗೀತದ, ಜಯಂತ್ ಕಾಯ್ಕಿನಿ ಅವರ ಮುತ್ತಿನಂತ ಸಾಹಿತ್ಯದ, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಮಿಲನ ಚಿತ್ರದ ಗೀತೆಯನ್ನು ಕೇಳೋಣ.

ಮಳೆ ಬಂದಾಗ ಎಷ್ಟು ಚಂದನು, ಮಳೆ ನಿಂತ ಮೇಲಿನ ಪ್ರಕೃತಿ ಮತ್ತು ಮನಸ್ಸಿನ ಭಾವನೆಗಳು ಅಷ್ಟೇ ಸುಂದರ. ಹೀಗೇನೆ ಮಳೆಗಾಲವನ್ನು ಎಂಜಾಯ್ ಮಾಡಿ. ಗಾಡಿ ಓಡಿಸುವಾಗ ಚೌಪಾನ, ಬಿಸಿ ಬಿಸಿ ಕಾಫಿ ಕುಡಿತಾ ರೇಡಿಯೋ ಕೇಳ್ತಾ ಇರಿ. ಮತ್ತೆ ಇನ್ನೊಂದು ಇಂತಹ ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡದ ಜನಪ್ರಿಯ ರಂಗ SSLC ಚಿತ್ರದ ಈ ಸುಮಧುರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೀಪ್ ಚೌಟ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು KS

ಹಿಂದೆ ಲಂಕೇಶ್ ಪತ್ರಿಕೆ ಚಿತ್ರದ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಬಾಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆಯ ಒಂದು ಮನಮಿಡಿಯುವ ಗೀತೆ. ಈ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕವಿತಾ ಕೃಷ್ಣ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದ ಹಾಡನ್ನು ಕೇಳಿದ್ದೀರಿ. ಇದೀಗ ಮುಂದೆ ಕೇಳಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಹುಚ್ಚ ಚಿತ್ರದ ಹೃದಯ ಸ್ಪರ್ಶಿಸುವ ಗೀತೆ. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. ಸಾಹಿತ್ಯ ಕೆ ಕಲ್ಯಾಣ್.

ಇದೀಗ ಕನ್ನಡದ ಹಿಟ್ ಚಿತ್ರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಮಣಾಥ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ರಾಜೇಶ್ ಕೃಷ್ಣನ್ ಅವರ ಸುಮಧುರ ಧ್ವನಿಯ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಮನೋರಂಜನಾತ್ಮಕ ಚಿಟ್ಟೆ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರು ಆಡಿರುವ ಗೀತೆ

ಅವರ್ ಅವರ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಜನಪ್ರಿಯ ಯಜಮಾನ ಚಿತ್ರದ ಈ ಮಧುರ ಗೀತೆಯನ್ನು ಕೇಳೋಣ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ಇದುವರೆಗೆ ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ಅವರ ವಿಶೇಷ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವ ಅವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

0: ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡಿನ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.
1: ಕಣ್ಣಿನ ನೋಟಗಳು, ಕೋಲ್ಮಿಂಚಿನ ಬಾಣಗಳು

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಮುಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.